ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 3ನೇ ತಾರೀಕು ಸೋಮವಾರ. ಈಗ ಸಮಯ 5:58:35. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ಕರುಣಾಳು ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. ವಿಶ್ವೇಶ್ವರ್ ಗಾಯತ್ರಿ ಅವರಿಂದ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:40 ಗಾನಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಕಮಲಾಬಾಯಿ ಅವರಿಂದ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳ ಪರಿಚಯ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಬೆಂಗಳೂರು. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ, ಕ್ಷಮಿಸಿ, ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. 9:15

9:05ಕ್ಕೆ ಭಾವಗೀತೆಗಳು, 9:15ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ದುರ್ವಾಸನೆ, ಈ ಕುರಿತು ದೀಪ ಅವರಿಂದ ಭಾಷಣ ಕೇಳಲಿದ್ದೀರಿ. 9:30ಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಸಿತಾರ್ ವಾದನ ಜಸದ್ ಖಾನ್ ಅವರಿಂದ. ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಪಿಜಾಪುರೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಎರಕಂಡಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗೌತಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:00ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿ, ಇದರಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆಯ ಕುರಿತು ಮಾಹಿತಿ ಕೇಳಲಿದ್ದೀರಿ. 12:20ಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು. 12:30ಕ್ಕೆ ಚೈತ್ರವನ ಲಕ್ಷ್ಮಿಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 12:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್. 3:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಇಂದು ಸಂಜೆ 5:00ಗೆ ನಮ್ಮ ನಿಲಯದಿಂದ ಚಿನ್ನರ ಚಿತ್ತಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಬೀಗಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ಸಂಯೋಜನೆ ಟಿ ಶ್ಯಾಮಪ್ರಸಾದ್. ಸಂಜೆ 5:30ಕ್ಕೆ ಚಿತ್ರಗೀತೆಗಳು. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕೃಷಿ ರಂಗ, ಇದರಲ್ಲಿ ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಧನರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಸಂಗೀತದಲ್ಲಿ ಸಂಸ್ಕಾರ ಗೀತೆಗಳು, ಸೋಬೀನಾ ಮಾತೇಶ್ ಕೊಂಬ್ರಿಕರ್ ಮತ್ತು ಸಂಗಡಿಗರಿಂದ. ರಾತ್ರಿ 7:45ಕ್ಕೆ ಶಿರಸಿಯ ನರಸಿಂಹ ಹೆಗಡೆ ಕೋವೇಸರ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಲಿದ್ದೀರಿ. ರಾತ್ರಿ 8:15ಕ್ಕೆ ದೆಹಲಿ ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ. 8:30ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಜನಪದ ವೈವಿಧ್ಯ ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ. ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00ಗೆ ಲೋಕಸಭೆಯಲ್ಲಿ ಇಂದು ನಡೆದ ಪ್ರಶ್ನೋತ್ತರ ವೇಳೆಯ ಧ್ವನಿಮುದ್ರಣ ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕರುನಾಡು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ,
3: ಆಕಾಶವಾಣಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಪುಟ್ಟ ಹುಡುಗ ಹಸುಗಳನ್ನು ಸೇರಿಸಿಕೊಂಡು ನದಿ ತೀರಕ್ಕೆ ಮೇಯಿಸ್ಲಿಕ್ಕೆ ಹೋದ. ಅಲ್ಲಿ ಅಲ್ಲಿ ಮೇಯೋದಕ್ಕೆ ಬಿಟ್ಟು ಮರದ ಕೆಳಗೆ ಕೂತ್ಕೊಂಡು ತನ್ನ ಇಷ್ಟವಾದ ಕೊಳಲನ್ನು ತೆಗೆದು ಊತ್ತಾ ಕೂತ್ಕೊಂಡ. ಅವ್ನು ನೋಡ್ತಿರುವಾಗ ನೋಡಿದ, ನದಿಯಲ್ಲಿ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡ್ತಾ ಇದ್ದ. ಅವನೇ ನೋಡ್ತಾ ಇದ್ದ. ಆ ಮನುಷ್ಯ ಬ್ರಾಹ್ಮಣ ಸ್ನಾನ ಮಾಡಿ ಒಂದು ಸಂಧ್ಯಾ ವಂದನೆ ಮಾಡ್ತಾ ದಂಡೆ ಮೇಲೆ ಕೂತ್ಕೊಂಡ. ಹುಡುಗ ಹತ್ರ ಹೋದ, ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ. ಆಗ ಬ್ರಾಹ್ಮಣ ಹೇಳ್ದ, ನೋಡಪ್ಪ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ ಅಂದ. ಏನ್ ಹಂಗಂದ್ರೆ, ನಿನಗೇನ್ ತಿಳಿತದೋ, ಅಶಿಕ್ಷಿತ ಹುಡುಗ ನೀನು, ನಡಿ ಆಚೆ ಅಂದ್ರು. ಸರಿ ಹೋಗ್ತೇನೆ, ಅದೊಂದು ಪ್ರಶ್ನೆ, ನೀ ಮಂತ್ರ ಹೇಳುವಾಗ ಮೂಗ್ ಯಾಕೆ ಹಿಡ್ಕೊಂಡಿದ್ರಿ? ಅದು ಮುಗಿಸೋಳಗಲ್ಲ, ಅದು ಪ್ರಾಣಾಯಾಮ ಮಾಡ್ಬೇಕು. ಹಾಗೆ ಶ್ವಾಸ ಸರಿಯಾಗಿ ಗಟ್ಟಿ ಹಿಡ್ಕೊಂಡಾಗ ಮನಸ್ಸು ಏಕಾಗ್ರ ಆಗಿ ಭಗವಂತನ ದರ್ಶನ ಆಗ್ತದೆ ಅಂತ ಬ್ರಾಹ್ಮಣ ಹೇಳ್ದ. ಹುಡುಗ ಹೌದಾ, ಮೂಗ್ ಹಿಡ್ಕೊಂಡ್ರೆ ದೇವರ ದರ್ಶನ ಆಗ್ತದ ಅಂದ. ಸ್ವಲ್ಪ ಹೊತ್ತು ಏನ್ ಮಾಡಿದೆ ಗೊತ್ತಾ ಹುಡುಗ, ಇವನು ಗಟ್ಟಿಯಾಗಿ ಮೂಗ್ ಹಿಡ್ಕೊಂಡ್ಬಿಟ್ಟ. ಉಸಿರಾಡಿಸ್ಬೇಕು ಅಂತ ಗೊತ್ತಿಲ್ಲ, ಮೂಗ್ ಮುಚ್ಕೊಂಡ್ಬಿಟ್ಟಿದ ನಾನು ಬಗೆಯಾಗಿ. ಭಗವಂತ ನೀನ್ ಕಾಣೋ ತನಕ ನಾನು ಮೂಗ್ ಬಿಚ್ಚಲ್ಲ ನಾನು ಅಂದ. 10 ಸೆಕೆಂಡ್ ಆಯ್ತು, 20 ಸೆಕೆಂಡ್ ಆಯ್ತು, ಬಿಡೋದಿಲ್ಲ ಕೈ ಹುಡುಗ, ಉಸಿರೇ ನಿಂತಂತಾಯ್ತು. ಬಿಡು, ಮೂಗ್ ಹಿಡ್ಕೊಂಡ್ಬಿಟ್ಟಿದ ಗಟ್ಟಿ, ಆ ಮುಗ್ಧತೆ ಒಂದು ಸತ್ಯ ಹೋಗ್ತೀನಿ ನಾನು, ಭಗವಂತ ಬರದೇ ಹೋದ್ರೆ ಅಂತ. ಅವ್ನ ನಂಬಿಕೆಗೆ ಮನಸ್ಸು ಹೋತ ದೇವರು ಬಂದ್ಬಿಟ್ಟಂತೆ. ಮುಂದೆ ಪ್ರತ್ಯಕ್ಷ ಆಗಿ, ಮಗು ಮೂಗ್ ಬಿಡಪ್ಪ, ನಾ ಬಂದಿದ್ದೇನೆ ನೋಡೋ ಭಗವಂತ ಬಂದಿದ್ದೇನೆ ಅಂದ. ಹುಡುಗ ಭಗವಂತ ಆಶ್ಚರ್ಯಪಟ್ಟ, ನೀನೇ ಭಗವಂತ ಅಂತ ಹೆಂಗ್ ನಂಬೋದು ಅಂತ ಕೇಳ್ದ. ನಾನು ಸತ್ಯ ಹೇಳ್ತೇನಪ್ಪ, ನೀನೇ ಬೇಕಾದ್ರೆ ಪರೀಕ್ಷೆ ಮಾಡು ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀ ಇಲ್ಲೇ ಇರು, ಆ ಬ್ರಾಹ್ಮಣನ್ ಕರ್ಕೊಂಡ್ ಬರ್ತೇನೆ. ಅವನೇ ನೀನು ಭಗವಂತ ಅಂತ ನೋಡಿದವರಲ್ಲ, ಭಗವಂತ ನಾವು ನೋಡಿದಾರಂತೆ, ನೀನೇ ಭಗವಂತ ಅಂದ್ರೆ ಸರಿ ಅಂತ. ನೋಡೋ, ನಾ ಬರತಂಕ ಇಲ್ಲೇ ಇರ್ಬೇಕು ನೀನು ಅಂತ ಹೇಳಿ ಹಗ್ಗ ತಗೊಂಡು ಭಗವಂತನ ಗಿಡಕ್ಕೆ ಕಟ್ ಹಾಕಿದ್ನಂತೆ. ಓಡಿ ಹೋಗಿ ಬ್ರಾಹ್ಮಣನ್ ಕರ್ಕೊಂಡ್ ಬಂದ. ನೋಡಿ, ನೀವು ಮೂಗ್ ಹಿಡ್ಕೊಂಡು ಪೂಜೆ ಮಾಡುವಾಗ ಭಗವಂತ ಬರ್ತಾನೆ ಅಂದ್ರೆ ಇವನ್ ಯಾವ್ದಲ್ಲೋ ಅಂತ ಕೇಳಿದಂತೆ. ಅವನು ಪಾಪ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ, ಮನಸ್ಸು ಶುದ್ಧ ಆದದ್ದಲ್ಲ ಅವನು. ಅವನಿಗೇನು ಕಾಣಿಸ್ಲಿಲ್ಲ, ಗಿಡ ಒಂದೇ ಕಾಣಿಸ್ತಾ ಇತ್ತು. ಸ್ವಾಮಿ ಎಲ್ಲಿ ಭಗವಂತ ಎಲ್ಲಿ ಅಂತ ಕೇಳ್ದ. ಅಲ್ಲಿದ್ದಾನಲ್ಲ ಸ್ವಾಮಿ, ಕಟ್ಟಿ ಹಾಕಿದ್ದೀನಿ ನೋಡಿ, ಹಗ್ಗ ಕಟ್ಟಿ ಹಾಕಿದ್ದೀನಿ, ಅವನೇ ಭಗವಂತ ಅಲ್ವಾ? ಇವನಿಗೆ ಕಾಣಿಸೋದೇ ಇಲ್ಲ, ಮರ ಒಂದೇ ಕಾಣಿಸುತ್ತೆ. ಇಲ್ಲಲ್ಲೋ, ಯಾರೂ ಇಲ್ಲ ಅಲ್ಲಿ ಅಂತ. ಅದೇನು ಸ್ವಾಮಿ, ನೋಡಿ ಕೈ ಮಾಡ್ತಾ ನೋಡಿ, ಮತ್ತೆ ಕೈ ಹಿಡ್ಕೋತಿ ನೋಡಿ, ಕೈ ಹಿಡ್ಕೊಂಡಂತ ಒಂದು. ನೋಡಿ, ಕೃಷ್ಣ ಎಲ್ಲಿದ್ದಾನೆ ನೋಡಿ ಅಂದ. ಕಾಟ ಕಾಳಾರದೆ, ಹೌದಪ್ಪ ಹೌದು, ಅವನೇ ಭಗವಂತ, ಹೋಗು ಅಂತ ಹೇಳಿ ಹೋಗ್ಬಿಟ್ಟ. ಹುಡುಗನ ಸಮಾಧಾನ ಆಯ್ತು. ಆ ಬ್ರಾಹ್ಮಣ ಇವನು ದೇವರು ಅಂದಲ್ಲ, ಇವನೇ ಇರ್ಬೇಕಲ್ಲ ದೇವರು ಅಂತ. ಹಗ್ಗ ಕಟ್ಟು ಬಿಚ್ಚಿದ, ಬಹಳ ಮುಗ್ಧ ಹುಡುಗ. ನೋಡಿ, ಭಗವಂತ ಹೇಳ್ದಂತೆ, ಮಗು ನಿನಗೇನಾದ್ರು ಬೇಕೋ ಕೇಳೋ ಕೊಡ್ತೀನಿ ಅಂದಂತೆ. ಹುಡುಗ ಹೇಳಿದ, ನನಗೆ ಏನು ಬೇಡ ಸ್ವಾಮಿ, ಎಲ್ಲ ಇದೆ, ಅಪ್ಪ ಅಮ್ಮ ತುಂಬಾ ಚೆನ್ನಾಗಿದ್ದಾರೆ, ಆಡೋದು ಗೆಳೆಯರ್ ಇಲ್ಲ ನನಗೆ. ಅದಕ್ಕೊಂದು ಕೆಲಸ ಮಾಡೋಣ, ದಿನ ಬಂದು ನಾನು ಹಸು ಬಿಟ್ಬಿಡ್ತೀನಿ ನಾನು ಮೇಯೋದಿಕ್ಕೆ, ಒಬ್ಬನೇ ಇರ್ತೀನಿ, ನನ್ನ ಆಟ ಆಡ್ತೀಯ ದಿನ ಬಂದು. ಆಯ್ತಪ್ಪ, ಬರ್ತೀನಿ, ಕಾಜ್ಬಿಡು. ಹಾಗಾದ್ರೆ ನಾ ಏನ್ ಮಾಡ್ತೀನಿ, ಗಟ್ಟಿಯಾಗಿ ಮೂಗ್ ಹಿಡ್ಕೊಂಡ್ಬಿಡ್ತೇನೆ, ಹಿಡ್ಕೊಂಡ್ಕೊಳ್ಳಿ ಬರ್ಬೇಕು ಅಂತ ಕರಾರ್ ಹಾಕಿದ. ದೇವ್ರು ಒಪ್ಕೊಂಡಂತೆ. ಹಲವಾರು ವರ್ಷಗಳವರೆಗೆ ಈ ಹುಡುಗ ಭಗವಂತನ ಜೋಡಿ ಹಸು ಮೇಯಿಸುವಾಗ ದಿನ ಆಟ ಆಡೋನು, ಕಾಲು ಕಳೆಯೋನು. ಒಂದಿಷ್ಟೋ ವರ್ಷ ಆದ್ಮೇಲೆ ಬ್ರಾಹ್ಮಣ ಅದೇ ದಾರಿಯಲ್ಲಿ ಮತ್ತೆ ಬರ್ತಾ ಇದ್ದ. ಈ ತರುಣ ಓಡಾಗ ನಮಸ್ಕಾರ ಮಾಡಿದ್ದಂತೆ, ಸ್ವಾಮಿ ನಿನ್ನಿಂದಾಗಿ ನನ್ನ ಭಗವಂತನ ಜೋಡಿ ಆಟ ಆಡುವಂತ ಅವಕಾಶ ಸಿಕ್ತು. 16 ವರ್ಷ ಆಯ್ತು ಈಗ ಇದೇ ರೀತಿ ಭಗವಂತ ಆಟ ಪಾಡ್ ಬಂದಿದ್ದೀನಿ ನಾನು ಅಂತೆಲ್ಲ ಹೇಳ್ದ. ಆಗ ಬ್ರಾಹ್ಮಣ ಹೇಳಿದಂತೆ, ಮಹಾನುಭಾವ ನಿನಗ್ ದರ್ಶನ ಆಯ್ತಲ್ಲೋ, ನನಗಾಗ್ಲಿಲ್ಲ, ಒಂದ್ಸಲ ದರ್ಶನ ಮಾಡ್ಸಪ್ಪ ಭಗವಂತಂದು ಅಂದಂತೆ. ಹೋಗ ಗಟ್ಟಿ ಮೂಗ್ ಹಿಡ್ಕೊಂಡ, ಬರ್ಲಿಲ್ಲ ಭಗವಂತ, ಗಟ್ಟಿ ಹಿಡ್ಕೊಂಡ, ಭಗವಂತನೇ ಬರ್ ಸತ್ತು ಹೋಗ್ತೀನಿ ನಾನು ಅಂದ. ಭಗವಂತ ಬಂದ. ತರುಣ ಹೇಳ್ದ, ಪಾಪ ಬ್ರಾಹ್ಮಣರು, ಅವರಿಂದಾಗಿ ನನಗೆ ನಿನ್ ದರ್ಶನ ಆಯ್ತು, ನೀನ್ ದರ್ಶನ ಕೊಡು ಅವರಿಗೆ, ಬ್ರಾಹ್ಮಣ ಕೇಳ್ತಿದ್ದಾನೆ ದರ್ಶನ ಕೊಡು ಅಂತ. ಆಗ ಭಗವಂತ ಹೇಳಿದಂತೆ, ನೋಡಪ್ಪ ಅವನು ಹೇಳು, ನಾನು ಸಿಗೋದು ಮಂತ್ರಕ್ಕಲ್ಲ, ಪೂಜೆಗಳ ಆಡಂಬರಕ್ಕೂ ಅಲ್ಲ, ನಾನು ಸಿಗೋದು ಯಾವ ಮನಸ್ಸಲ್ಲಿ ಪ್ರೀತಿ ಇದೆಯೋ ಮುಗ್ಧತೆ ಇದೆಯೋ ಅವರಿಗೆ ಮಾತ್ರ ಸಿಗೋದು. ನಿಮ್ ಗುರುವಿಗೆ ಹೇಳಿ, ನೀನು ಮುಂದಿನ ಜನ್ಮದಲ್ಲಾದ್ರೂ ಪ್ರಾರ್ಥನೆ ಮಾಡುವಾಗ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡೋ ಕೇಳು, ದರ್ಶನ ಭಾಗ್ಯ ಸಿಕ್ಕಿತು ಅಂತ ಹೇಳಿ ಮಾಯಾದ. ಸ್ವಾಮಿ, ನಾವು ಏನೇನು ಹೋಮ ಮಾಡ್ತೀವಿ, ಯಾವ್ಯಾವ್ದು ಹವನ ಮಾಡ್ತೀವಿ, ಹಿಂಗಾದ್ರೆ ಒಳ್ಳೇದಾಗ್ತದೆ, ಹಿಂಗಾದ್ರೆ ಅಧಿಕಾರ ಬರ್ತದೆ, ಹಿಂಗಾದ್ರೆ ಅಧಿಕಾರ ಉಳ್ಕೊಳ್ಳುತ್ತೆ ಅಂತ ಏನೇನು ಮಾಡ್ತೀವಲ್ಲ ನಾವು, ಹೋಮ ಹವನ ಪೂಜೆ ಸಮಾರಾಧನೆ ಉತ್ಸವ, ಇದು ಎಲ್ಲದರದ ಮೂಲ ಭಕ್ತಿ, ಸಂಪೂರ್ಣ ಶ್ರದ್ಧೆ, ಆರ್ತತೆ. ಅದಕ್ಕೆ ಮಾತ್ರ ಭಗವಂತ ಒಲಿತಾನೆ, ಇಲ್ವಾದ್ರೆ ಈ ಗಲಾಟೆಗೆ ಅವನು ಕೂಡ ಇರಲ್ಲ, ಓಡಿ ಹೋಗ್ತಾನೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದರ ಒಳಿತು ಮಂಕುತಿಮ್ಮ ಅಂತ ಹೇಳಿಲ್ವೇ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಯಾವುದು ಅಂದ್ರೆ ನಮ್ಮ ಮನಸ್ಸನ್ನ ಸ್ವಲ್ಪ ಶುದ್ಧೀಕರಿಸಿ ಸ್ವಲ್ಪ ಎತ್ತರಕ್ಕೆ ತಗೊಂಡು ಹೋಗ್ತವೆ. ಆದ್ರಿಂದ ಯಾವುದನ್ನಾದ್ರೂ ಮಾಡ್ಕೊಳ್ಳಪ್ಪ ಮಾರಾಯ, ಹೃದಯ ಶುದ್ಧಿ ಮಾಡ್ಕೋ ಅನ್ನೋ ಮಾತು ಡಿವಿಜಿಯವ್ರದ್ದು. ಭಗವಂತ ಒಲಿಯೋದು ಮುಗ್ಧತೆಗೆ, ಭಕ್ತಿಗೆ, ಆಡಂಬರಕ್ಕೆ, ಪೂಜೆಗಲ್ಲ.

0: ಮಾಡಿದಿರಿ.
1: ಇರುಳು ಕತ್ತಲೆಯಾಗವಿ ಮನದೂರ ಕಲಿಕರಿಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಕರುಣಾಳು ಬಾ ಬೆಳಕಿ.
2: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಸಿದ್ದರಾಮ್ ಜಂಬಲ್ದಿನ್ನೆ ಹಾಡಿದ ಬಸವೇಶ್ವರರ ವಚನ.

0: ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀಲಾ ಎಂ ಕೊಡಲಿ ಹಾಡಿದ ಬಸವೇಶ್ವರರ ವಚನ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರೋಹಿಣಿ ಸುಧಾಮ, ರೇವತಿ ರಾಘವೇಂದ್ರ ಹಾಡಿದ ಬಸವೇಶ್ವರರ ವಚನ ಗೀತವ ಹಾಡಿದ್ದರೇನು.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಆಕಾಶವಾಣಿ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳುವಿರಿ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗುಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲ ದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ, ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
0: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
2: ತೋಟದ ಬೆಳೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ಅಡಿಕೆ, ಬಾಳೆ, ತೆಂಗು, ಕರಿಮೆಣಸು, ಕೊಕ್ಕೋ ಇಂತಹ ಬೆಳೆಗಳಿಗೆ ನೀರನ್ನು ಹಿತಮಿತವಾಗಿ ನಾವು ಕೊಡಬೇಕಾಗ್ತದೆ. ಬೇಸಿಗೆಯಲ್ಲಿ ನೀರು ಕಡಿಮೆಯಾಗಬಾರ್ದು, ಮಳೆಗಾಲದಲ್ಲಿ ಹೆಚ್ಚು ಕೂಡ ಆಗಬಾರ್ದು. ಅಂದರೆ ಯಾವುದೇ ಸಂದರ್ಭದಲ್ಲಿ ಗಿಡದ ಬುಡದಲ್ಲಿ ನೀರು ನಿಲ್ಲುವ ಹಾಗೆ ಇರಬಾರ್ದು. ಹಾಗಾಗಿ ಸೂಕ್ತ ಬಸಿಗಾಲುವೆಗಳನ್ನು ತೋಡಿ ಹೆಚ್ಚಾಗಿರುವಂತಹ ನೀರು ಬಸಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಹೇಳುವುದು. ಹೀಗೆ ಬಸಿಗಾಲುವೆಯನ್ನು ಮಾಡುವುದರಿಂದ ಅನೇಕ ಅನುಕೂಲಗಳಾಗ್ತವೆ. ಅಡಿಕೆ, ತೆಂಗು, ಕರಿಮೆಣಸು ಮತ್ತು ಬಾಳೆ ಬೆಳೆಗಳಿಗೆ ತಾಯಿ ಬೇರು ಇರುವುದಿಲ್ಲ, ತಂತು ಬೇರು ಅಥವಾ ಕವಲು ಬೇರುಗಳು ಹೆಚ್ಚಾಗಿರುವಂತಹದ್ದು. ಹಾಗಾಗಿ ಪೋಷಕಾಂಶ, ನೀರು, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ಗಳನ್ನು ಹೀರಿಕೊಂಡು ಆಹಾರ ಉತ್ಪಾದನೆಯಲ್ಲಿ ಸಹಕರಿಸುವುದಕ್ಕೆ ಇಂತಹ ಕವಲು ಬೇರುಗಳಿಗೆ ಮಣ್ಣಿನಲ್ಲಿ ಬಿಸಿಯಾದಂತಹ ವಾತಾವರಣ ಬೇಕಾಗ್ತದೆ. ನೀರನ್ನು ಬಸಿಯುವುದರಿಂದ ಬೇರಿನ ಸುತ್ತಮುತ್ತ ಬಿಸಿಯ ವಾತಾವರಣ ಉಂಟಾಗಿ ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುವ ರೀತಿಯಲ್ಲಿ ಪೋಷಕಾಂಶಗಳನ್ನು ಪರಿವರ್ತಿಸುವ ಕೆಲಸ ಮಾಡುವ ಬ್ಯಾಕ್ಟೀರಿಯಾಗಳಿಗೆ ಪೂರಕ ಸನ್ನಿವೇಶ ಒದಗಿಸಿದ ಹಾಗಾಗ್ತದೆ. ಬೇರುಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೆಲದಲ್ಲಿರುವ ಜಲಮಟ್ಟದವರೆಗೆ ಬೆಳೀತದೆ. ಜಲಮಟ್ಟವು ಸ್ವಲ್ಪ ಆಳವಾಗಿದ್ದರೆ ಮಳೆಗಾಲದಲ್ಲಿಯೂ ಬೇರುಗಳು ಹೆಚ್ಚು ಆಳಕ್ಕೆ ಪಸರಿಸುತ್ತವೆ. ಇದರಿಂದಾಗಿ ಬೇರುಗಳ ಬೆಳವಣಿಗೆ ಚೆನ್ನಾಗಿಯಾಗಿ ಬೇಸಿಗೆಯಲ್ಲಿ ನೆಲದ ಮೇಲ್ಪದರ ಒಣಗಿದರೂ ಮಣ್ಣಿನಲ್ಲಿರುವ ಹೆಚ್ಚಿನ ತೇವಾಂಶವನ್ನು ಆಳದಲ್ಲಿರುವ ಬೇರುಗಳು ಹೀರಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ವ್ಯವಸ್ಥೆಯು ಸಸ್ಯಗಳ ಬೇರು ವಲಯಕ್ಕೆ ಬೇಕಾಗುವಂತಹ ಆಮ್ಲಜನಕ ಪೂರೈಕೆಗೆ ನೆರವಾಗ್ತವೆ. ಜೊತೆಗೆ ಮರಗಿಡಗಳ ಪೋಷಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯವು ಕೂಡ ಹೆಚ್ಚಿ ಉತ್ಪಾದಕತೆಯು ಕೂಡ ಹೆಚ್ಚಾಗ್ತದೆ. ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ಲುವ ಸಂದರ್ಭವಿದ್ದರೆ ಸೂಕ್ತ ಬಸಿಗಾಲುವೆಯನ್ನು ಮಾಡಿದಾಗ ಹೆಚ್ಚು ಇಳುವರಿ ಬರುವುದನ್ನು ನಮ್ಮ ರೈತರು ಗಮನಿಸಿರಬಹುದು. ಹಾಗೆಯೇ ಭತ್ತದ ಗದ್ದೆಯ ಬದುಗಳ ಮೇಲೆ ನೆಟ್ಟಿರುವಂತಹ ತೆಂಗಿನ ಮರವು ಹೆಚ್ಚಿನ ಇಳುವರಿ ನೀಡುವುದನ್ನು ರೈತರು ಗಮನಿಸಿರಬಹುದು. ಹೆಚ್ಚಾದ ನೀರು ಚೆನ್ನಾಗಿ ಬಸಿದು ಹೋಗುವುದಕ್ಕೆ ಸಮರ್ಪಕ ವ್ಯವಸ್ಥೆ ಇಲ್ಲದೇ ಇದ್ದಾಗ ಬೇರುಗಳ ಉಸಿರಾಟಕ್ಕೆ ತೊಂದರೆ ಉಂಟಾಗಿ ಗಿಡಗಳ ಬೆಳವಣಿಗೆ ಮತ್ತು ಇಳುವರಿ ಕುಂಠಿತವಾಗಬಹುದು. ಮರಗಳ ಬುಡಕ್ಕೆ ಹೊಸ ಕೆಂಪು ಮಣ್ಣನ್ನು ಹಾಕುವಂತಹ ಪದ್ಧತಿಯು ಕೂಡ ಚಾಲ್ತಿಯಲ್ಲಿದೆ. ಹೀಗೆ ಹಾಕಬೇಕಿದ್ರೆ ಮರಳು ಮಿಶ್ರಿತ ಮಣ್ಣಾಗಿದ್ದರೆ ಒಳ್ಳೆಯದು. ಅಂಟು ಮಣ್ಣಾದರೆ ಮತ್ತೆ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಎದುರಾಗಬಹುದು. ಸಾಂಪ್ರದಾಯಿಕ ಬಸಿಗಾಲುವೆಯ ಬದಲಿಗೆ ತೂತುಗಳನ್ನು ಹೊಂದಿರುವಂತಹ PVC ಪೈಪ್ಗಳನ್ನು ಮಣ್ಣಿನ ಅಡಿಯಲ್ಲಿ ಹಾಕುವ ಭೂಗತ ಬಸಿಗಾಲುವೆ ವ್ಯವಸ್ಥೆಯನ್ನು ಈಗಾಗಲೇ ಕೆಲವೊಂದು ಅಡಿಕೆ ತೋಟಗಳಲ್ಲಿ ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಇದರಲ್ಲಿ ಆರಂಭಿಕ ವೆಚ್ಚ ಸ್ವಲ್ಪ ಹೆಚ್ಚು ಅಂತ ಅನಿಸಿದರೂ ಕೂಡ ನಿರ್ವಹಣಾ ವೆಚ್ಚ ಬಹಳ ಕಡಿಮೆ ಇರುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳಬಹುದು. ಬಸಿಗಾಲುವೆ ಎಷ್ಟು ಅಂತರದಲ್ಲಿ ಇರಬೇಕು ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಮಣ್ಣಿನ ಗುಣಧರ್ಮ, ಜಲಮಟ್ಟ, ವಾರ್ಷಿಕ ಮಳೆಯ ಪ್ರಮಾಣ, ಜಮೀನಿನ ಇಳಿಜಾರು ಮತ್ತು ಯಾವ ಬೆಳೆ, ಈ ಎಲ್ಲ ಅಂಶಗಳನ್ನು ಗಮನಿಸಬೇಕಾಗ್ತದೆ. ವರ್ಷದ 4-6 ತಿಂಗಳು ಜಮೀನಿನ ಮೇಲ್ಪದರದಲ್ಲಿ ನೀರಿನ ಮಟ್ಟ ಇರುವುದಾದರೆ ಮಣ್ಣನ್ನು ಗುಡ್ಡೆಯಂತೆ ಏರು ಹಾಕಿ ಅದರಲ್ಲಿ ಗಿಡವನ್ನು ನೆಡುವಂತಹದ್ದು ಸೂಕ್ತ. ಜೊತೆಗೆ ಆಳವಾದಂತಹ ಬಸಿಗಾಲುವೆಯನ್ನು ಕೂಡ ಮಾಡಬೇಕಾಗಿರುವುದು ಅವಶ್ಯ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗಬ್ಬಿ ದೇವಯ್ಯ ಅವರ ರಚನೆಯನ್ನು ನಂದಿತಾ S ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ. ಜ್ಞಾನಭಾಮಾಯೇ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಂದಿತಾ ಎಸ್ ಹಾಡಿದ ವಾದಿರಾಜ ಸ್ವಾಮಿ ಅವರ ರಚನೆ ಅರ್ಚನೆ ಪೂಜನೆ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ದಿವ್ಯಾ ಸಂಪತ್ ಹಾಡಿದ ಲಿಂಗಮ್ಮನ ವಚನ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದುವರೆಗೆ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಕೇಂದ್ರದಿಂದ
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. अथ वार्ताः. प्रधानमंत्री नरेन्द्र मोदी अवदत् यत् यथा

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 ರಿಂದ 6 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ

0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಸಂಗಮ ಸಂಗಮ.
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಒಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ ಸಂದೇಶ ಸಂಗಮ, ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
4: ಆಕಾಶವಾಣಿ ಕಾರವಾರ ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಒಳನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು ನಮ್ಮ ಕನ್ನಡ ನಾಡು.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಲಲೇ ಇರಲಿ ಗೆಲುವೇ ಬರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ

0: ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ ಮೂವರು ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047ರ ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೆ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ್ ಸೆ ಸ್ವಸ್ಥ ಹೋ, ಮನ ಸೆ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೆ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೆ ಹಮೇಶಾ ಹಮೇಶಾ ದೂರ್ ಹಿ ರಹೇ ಯಹಿ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೇ ಸಂಕಲ್ಪ ಲೇನಾ ಹೈ ಹಮಾರೆ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಜೆ ಹರ್ ತರಹ ಸೆ ಜಾಗರೂಕ್ ರಹೇ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವಾ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾ ಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047ರ ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವ ಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚುರ

0: ಸಂಗೀತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಎನ್ಎಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನೀತ್ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸೆಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತಿ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಚಾಲ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯಿತು. ಒಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಆತ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಎಲ್ಲರಿಗೆ ಖುಷಿ ಆಯಿತು.
1: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ದ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ವರ್ಷದೊಳಗಿನವರ ಫಿಡೆರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ 3 ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್ ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್

0: ಟೇಬಲ್ ಟೆನಿಸ್ ಪಂದ್ಯಾವಳಿ ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ರಾಜೇಶ್ ಕೃಷ್ಣನ್ ಹಾಡಿದ ಕುವೆಂಪು ಅವರ ರಚನೆ, ಸಂಗೀತ ಬಿವಿ ಕಾರಂತ್.

ಕಿತ್ತೂರು ನರಸಿಂಹ ನಾಯಕ್ ಅವರು ಸಂಗೀತ ಸಂಯೋಜಿಸ ಹಾಡಿದ ಕುವೆಂಪು ಅವರ ರಚನೆ. ಬಾ ಫಾಲ್ಗುಣ ರವಿದರ್ಶನ.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆ. ಧಾರವಾಡ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹೋ ಗಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ
6: ಆಕಾಶವಾಣಿ. ಈಗ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು

0: ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಕ್ನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. ಮೂರು ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ ಆಗಸ್ಟ್ 4ರಿಂದ ಆಗಸ್ಟ್ 17ರವರೆಗೆ ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಆಗಸ್ಟ್ 22 ಆಗಿದೆ. ಎರಡನೇ ಸುತ್ತಿನ ಕೌನ್ಸೆಲಿಂಗ್ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ. ನಂತರ ಮೂರನೇ ಸುತ್ತಿನ ಕೌನ್ಸೆಲಿಂಗ್ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಯಲಿದೆ. ಅಂತಿಮ ಮತ್ತು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಅಕ್ಟೋಬರ್ 10 ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ ಆಗಸ್ಟ್ 13ರಿಂದ ಆಗಸ್ಟ್ 22ರವರೆಗೆ ನಡೆಯಲಿದೆ. ಅಭ್ಯರ್ಥಿಗಳು ಆಗಸ್ಟ್ 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು ಆಗಸ್ಟ್ 31ರಿಂದ ಸೆಪ್ಟೆಂಬರ್ 8ರವರೆಗೆ ಮತ್ತು ಮೂರನೇ ಸುತ್ತು ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 26ರವರೆಗೆ ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು ಅಕ್ಟೋಬರ್ 3ರಿಂದ ಅಕ್ಟೋಬರ್ 5ರವರೆಗೆ ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು ಶೇಕಡ 7ರಷ್ಟು ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ ಶೇಕಡ 24.1ರಷ್ಟು ಹೆಚ್ಚಾಗಿದ್ದು ವಿದ್ಯುತ್ ಬೇಡಿಕೆ ಶೇಕಡ 11.5ರಷ್ಟು ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ ಶೇಕಡ 15.5ರಷ್ಟು ಏರಿಕೆಯಾಗಿದ್ದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡ 7.3ರಷ್ಟು ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೆಟು ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು

ಪಕ್ಷದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಐವರು ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆ ಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4 ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4 ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಶ್ರೋತೃಗಳೇ, ಅನಿವಾರ್ಯ ಕಾರಣದಿಂದ ಈ ಗೀತೆಯನ್ನು ಪೂರ್ತಿಯಾಗಿ ಕೇಳಿಸಲಾಗಿಲ್ಲ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಗಣಪ ಚಿತ್ರದ ಗೀತೆ, ಗಾಯಕರು ವಿಜಯ್ ಪ್ರಕಾಶ್. ಚಿನ್ಮಯ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಕರಣ್ ಬಿ ಕೃಪಾಕರ್.

0: ಸಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ತಿಕ್ ಮತ್ತು ಸುನಿತಾ ಹಾಡಿದ ಕೋಕೋ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು

ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂಜಾನೆ 8:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 8:00. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ. 8:15 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: तन से स्वस्थ हो, मन से स्वस्थ हो, आत्मविश्वास से भरपूर हो और ड्रग्स जैसी घातक आदत से हमेशा हमेशा दूर ही रहे, दूर हो, यही इस अभियान का उद्देश्य है।
1: मुनशियात की रोकथाम से मुतालिक 100 हफ्ते की मूलगीर मुहिम के खाके का जिक्र करते हुए जनाब मोदी ने तफसील से बताया कि आने वाले हर इतवार को फन, सकाफत, खेल और ध्यान पर मबनी।
2: आकाशवाणी कारवार हिंदी चित्रगीतेगळु। चांद सा रोशन चेहरा ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು
3: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ ವಾಣಿ
4: ನಮಸ್ಕಾರ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ ಎ ಅಂದರೆ ಆಯುರ್ವೇದವನ್ನು ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಯು ಅಂದರೆ ಯುನಾನಿಯನ್ನು ಎಸ್ ಎಂದರೆ ಸಿದ್ಧ ಹಾಗೂ ಸೋವರೆಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ ಸುಮಾರು 5000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್ ಫಿಸ್ತುಲಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಷಿನಲ್ಲಿ ಕಾರ್ನ್ ರಕ್ತ ಮೋಕ್ಷಣ ವೆರಿಕೋಸ್ ವೇನ್ ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು ಮಾನಸಿಕ ಒತ್ತಡ ಮಧುಮೇಹ ರಕ್ತದೊತ್ತಡ ಗ್ಯಾಸ್ಟ್ರಿಕ್ ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ ಔಷಧ ರಹಿತವಾಗಿ ಪಂಚ ಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರೆಪ್ಪ ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡ ಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ ನಿಮ್ಮ

0: ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
1: ಆಯುಷ್ ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು. ಚಾಂದಸ ರೋಷನ್ ಚೆಹರಾ ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜತಿನ್ ಲಲಿತ್.

ಖಿಲಾಡಿ ಚಿತ್ರದ ಗೀತೆ, ಹಾಡಿದ್ದಾರೆ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್. ಶ್ಯಾಮರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜತಿನ್ ಲಲಿತ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಸದಸ್ಯರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎಡರು ತೊಡರೆ ನೆಲೆಯಕೆ ಬಿಡಿಸು ಮತಿಗಾದನಿತ ದುಡಿ ಕೈಯಿ ನಾದನಿತು ಪಡು ಬಂದ ಪಾಡ. ಎಡರು ತೊಡರೆ ನೆಲೆಯಕೆ ಬಿಡಿಸು ಮತಿಗಾದನಿತ ದುಡಿ ಕೈಯಿ ನಾದನಿತು ಪಡು ಬಂದ ಪಾಡ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ.
1: ಎಡರು ತೊಡರೆ ನಲೇಕೆ ಬಿಡಿಸು ಮತಿಗ.

ಬಿಡುಗಡೆಯ ಮಹತ್ವ ಈ ಪದ್ಯದ ಒಂದು ಆಶಯ. ನಾವು ಲೋಕದಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಚ್ಛಂದವಾಗಿರಬೇಕು ನಿಜ, ಆದರೆ ಕೆಲವರು ಏನೋ ತಾಪತ್ರ ಹೇಳ್ಕೊಳ್ತಾರೆ, ಇಲ್ಲದೇ ಇರೋದು, ಇದ್ದದ್ದು, ಬರಬಹುದಾದದ್ದು, ಆಗಾಮಿ, ಸಂಚಿತ, ಪ್ರಾರಬ್ಧ, ಎಲ್ಲ ತೊಂದರೆಗಳು ಇದ್ದೇ ಇದೆಯಪ್ಪ. ಅದನ್ನು ಯಾಕೆ ಹೇಳ್ತೀಯ? ಎಡರು ತೊಡರೇನ ಲೇಖೆ, ಅಡ್ಡಿ ಆತಂಕ ಅಂತ ಅರ್ಥ. ಎಡರು ತೊಡರು ಅಂದರೆ ಯಾಕಪ್ಪ ಅದ್ರ ಬಗ್ಗೆ ಹೇಳ್ತಿ? ಬಿಡಿಸು ಮತಿಗ ನಿಮ್ ಮಾಡಬೇಕಾದಿಷ್ಟೇ. ಪ್ರಪಂಚವೇ ಸಂಕಟದಲ್ಲಿ ಸಿಕ್ಕಿರಲಿ, ನಿಮ್ಮ ಮನೆಯಲ್ಲಿ ನೂರಾರು ತಾಪತ್ರಯಗಳಿರಲಿ, ನೀ ಮಾಡ್ಬೇಕಾದ ಆಕ್ಷೇಪಣೆ ಮಾಡಬಾರ್ದು. ಬಿಡಿಸು ಮತಿಗ ಆದ ನಿತ, ನಿಂಗೆ ಯಾವುದೋ ಒಂದು ತಗೋ. ಮನೆ ಹೊಲಸಾಗಿದೆ ಅಂದರೆ ಮೊದಲು ಪದಾರ್ಥನೆಲ್ಲ ಒಂದು ಕಡೆ ಇಡೋದನ್ನ ಪ್ರಯತ್ನ ಕಲ್ತ್ಕೋ. ಸಣ್ಣ ಸಣ್ಣ ಆರಂಭ ಮಾಡು. ದುಡಿ ಕೈಯೇನು ಆದ ನೀತು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡಿಮೆ ಮಾಡು. ಆಮೇಲೆ ಕಷ್ಟ ಬಂದರೆ ಪಡು ಬಂದ ಪಾಡು. ಆ ಪಡು ಪಾಡು ಇದೆಯಲ್ಲ, ಅದನ್ನ ನಿಜವಾಗಿ ವ್ಯಾಕರಣ ದೃಷ್ಟಿಯಲ್ಲಿ ಬಹಳ ಚೆನ್ನಾಗಿದೆ ಅದು. ಪಡು ಬಂದ ಪಾಡು, ಏನು ಪಾಡು ಬರುತ್ತೋ ಅದನ್ನ ಅನುಭವಿಸೋ. ಬಿಡು ಮಿಕ್ಕುದನು ವಿಧಿಗೆ, ಇದು ನಾನು ಏನನ್ನೂ ಮಾಡ್ತಾ ಇಲ್ಲ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾಗ ಇದೆಯಲ್ಲ, ಡಿ ವಿ ಅವರಿಗೆ ಬಹಳ ಪ್ರಿಯವಾದದ್ದು. ನಾನು ಮಾಡೋದಿಲ್ಲ ಇದನ್ನು ಅನ್ನೋದಿದೆಯಲ್ಲ. ಬಿಡು ಮಿಕ್ಕುದನು ವಿಧಿಗೆ, ಬಿಡದಿರು ಉಪಶಾಂತಿ. ಏನೋ ಅಪರೂಪದ ಶಬ್ದ ಇದು ಉಪಶಾಂತಿ ಅಂತನ್ನೋದು, ಸಹನೆ ಅಂತ ಅರ್ಥ, ತಾಳ್ಮೆ ಅಂತ ಅರ್ಥ. ಮನಸ್ಥೈರ್ಯವನ್ನು ತಂದುಕೊಳ್ಳುವಂಥ ಗುಣ ನೀನಿರಬೇಕು. ಬಿಡುಗಡೆಗೆ ದಾರಿಯದು, ನಿಜವಾದ ಬಿಡುಗಡೆ ಅಂತಂದರೆ, ನಿಜವಾದ ಮುಕ್ತಿ ಅಂತಂದರೆ, ನಿಜವಾಗಿ ಎಲ್ಲದರಿಂದ ಪಾರಾಗಬೇಕಾದ ಸಂದರ್ಭ ಅಂದರೆ ಇದೇನೆ.

ಅರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು, ತಕ್ಕುದ ವೃತ ನಿನಗೆ ಮಂಕುತಿಮ್ಮ. ರೆಕ್ಕೆ ಪೋದಂತಲೆದು ಸಿಕ್ಕಿದುದ ನುಣ್ಣುವುದು, ತಕ್ಕುದ ವೃತ ನಿನಗೆ ಮಂಕುತಿಮ್ಮ.

ಪೋಸ್ಟ್ಮ್ಯಾನ್ ಪ್ರತಿಭೆ ಸಾರ್ಥಕವಾಗಿ ಬಂದಿದೆ. ಇಲ್ಲಿ ಹಕ್ಕಿ ವಿಚಾರ ಒಂದೆರಡು ಮೂರು ಪದ್ಯಗಳಲ್ಲಿ ಹೇಳ್ತಾರೆ ಡಿವಿಜಿಯವರು. ಇವಾಗ ನಾವು ಕಾಣುವ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಹಕ್ಕಿ ಇದೆಯಲ್ಲ, ಅದಕ್ಕೆ ನಮ್ಮ ಹಳ್ಳಿ ಕಡೆ ತೆನೆ ಮ್ಯಾಲಿನ ಹಕ್ಕಿ ಅಂತಾರೆ. ತೆನೆ ಮ್ಯಾಲಿನ ಹಕ್ಕಿ ಅಂದರೆ ಅದು ಏನು ಇಷ್ಟ ಇದ್ದರೆ ಅಲ್ಲಿ ಇರುತ್ತೆ, ಇಲ್ಲದಿದ್ದರೆ ಇಲ್ಲ. ಮನೆ ಮನೆ ಮುದ್ದೆ ಮಾರಿಗುಡಿಲಿ ನಿದ್ದೆ, ಇಷ್ಟ ಬಂದರೆ ಇದ್ದೆ, ಇಲ್ದಿದ್ರೆ ಎದ್ದೆ ಅಂತ ಒಂದು ಹಳ್ಳಿ ಗಾದೆ ಇದೆ. ಹಾಗೆಯೇ ಹಕ್ಕಿನೂ ಇದೇ ರೀತಿ ರೀ. ಹಕ್ಕಿ ಮುನ್ನರಿಯುವ

0: ನನ್ನ ಪಯಣದ ತರವ ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹಾರ್ತಾ ಇದ್ದೀನಿ ಅನ್ನೋದು ಅದಕ್ಕೇನು ಮುಂಚೆ ಗೊತ್ತಾಗೋದಿಲ್ಲ. ಉಳಿದೋ ಎಲ್ಲ ಹೋಗ್ತವೆ ಎಲ್ಲ ಹೋಗ್ತವೆ ಯೋಚನೆ ಮಾಡ್ಕೊಳುತ್ತೆ. ಇಕ್ಕುವರ ಆರು ಅದನ್ನು ಕರೆದು ತಿರುಪೆ ಏನು, ಆ ತಿರುಪೆ ಅನ್ನೋ ಶಬ್ದ ಇಲ್ಲಿ ಹಿಂದಿನ ಕಾಲದಲ್ಲಿ ರೂಢವಾಗಿದ್ದ ಒಂದು ಶಬ್ದ, ಅದರಿಂದ ಇದೆ. ಇಲ್ಲದೆ ತಿರುಪೆ ಅಂದರೆ ಭಿಕ್ಷೆ, ಮನೆ ಮುಂದೆ ಕರೆದು ಭಿಕ್ಷೆ ಹಾಕ್ತಾ ಇದ್ದ ಕಾಲ ಅದು. ನಿಜವಾಗಿ ದಾಸಗಳು ಬರ್ತಾ ಇದ್ರಲ್ಲ ಮನೆ ಮುಂದೆ, ಅವರಿಗೆ ನಾವು ಭಿಕ್ಷೆ ಆಗ್ತಾ ಇರಲಿಲ್ಲ, ನಾವೇ ಜೋಳಿಗೆ ತೆಗೆದ್ರೆ ಅವರು ಭಿಕ್ಷೆ ಆಗ್ತಾ ಇದ್ರು ಅಂತ ಶಿವದತ್ತವರು ಹೇಳ್ತಾರೆ. ಭಿಕ್ಷಕ್ಕೆ ಬಂದವರ ಮುಂದೆ ಭಿಕ್ಷುಕನಾದೆ. ನೋಡಿ, ಯಾರೊಬ್ರು ಇದಾರೆ ಕಾದಿರ್ತಾರೆ. ಹಿಂದೆ ಹಳ್ಳಿಗಳಲ್ಲಿ ಹೊರಳಿಕಟ್ಟೆ ಹತ್ರ ಕೂತ್ಕೊಂಡು ಒಬ್ರು ಕಾಯ್ತಾ ಇದ್ದಂತೆ, ಊರಿಂದ ಯಾರು ಹೊರಗೆ ಬರೋರು ಆ ಕಡೆಯವ್ರು ಬಂದ್ರೆ ಬನ್ನಿ ಮನೆಗೆ ಬನ್ನಿ ತಿಂಡಿ ತಿನ್ನಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ ಇಲ್ಲಿರಿ. ಈ ಪಾಪ ಹಕ್ಕಿಗೆ ಯಾರಪ್ಪ ಕರೀತಾರೆ, ಯಾರು ಭಿಕ್ಷೆ ಹಾಕ್ತಾರೆ? ಆಮೇಲೆ ರೆಕ್ಕೆ ಹೋದಂತಲೆದು, ಅದು ಅಲಿಯೋದು ಹೇಗೆ, ರೆಕ್ಕೆ ಯಾವ ಕಡೆ ಕರ್ಕೊಂಡೋಗುತ್ತ ಅಲ್ಲಿ. ಆಮೇಲೆ ಆಹಾರ ಏನಪ್ಪ, ಸಿಕ್ಕಿದುಡನ್ನು ಉಣ್ಣುವುದು ತಕ್ಕುದು ಅವ್ರಸ ನಿನಗೆ, ಅವ್ರಸ ಬಹಳ ದೊಡ್ಡ ಶಬ್ದ ಇಲ್ಲಿ. ಬದುಕಿನಲ್ಲಿ ಆಚರಿಸಲೇಬೇಕಾದ ಒಂದು ಕ್ರಿಯೆ, ಅದನ್ನು ವ್ರತದಂತೆ ನೀವು ಆಚರಿಸಬೇಕು. ಅದು ಹೇಗಿರಬೇಕು ಅಂದರೆ, ನಾನು ಏನೂ ಮಾಡ್ತಾ ಇಲ್ಲ, ನಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಹೋಗಬೇಕು, ಭಾಗವಹಿಸ್ಬೇಕು, ಲೋಕವನ್ನು ಪ್ರೀತಿಸಬೇಕು. ತಕ್ಕುದ ವ್ರತ ನಿನಗೆ ಅಂದರೆ, ಒಂದು ಹಕ್ಕಿ ತಾನು ಎಲ್ಲಿಗೆ ಹೋಗಬೇಕ ಅನ್ಸತ್ತೋ ಅಲ್ಲಿಗೆ ಹೋಗುತ್ತೆ, ಆದರೆ ಅದಕ್ಕೆ ಪೂರ್ವ ನಿಶ್ಚಿತ ಉದ್ದೇಶ ಇರೋದಿಲ್ಲ. ನಿಮಗೂ ಆಗಿರಬೇಕು ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 60 ಕರೋಡ್ ಲೋಕ ಬನೆ ಹೇ 5 ಲಾಖ ರೂಪಾಯಿ ಕೆ ಮುಫ್ತ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭೀ ಜ್ಯಾದಾ ಮುಫ್ತ ಉಪಚಾರ ಕಿಯೆ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ 2 ಲಾಖ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೆ.
2: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಪಿ ಪುರಂದರ್ ಭಟ್ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಪ್ರಪಂಚಂ ಬಾಲಚಂದ್ರನ್. ಚೆಲುವೆ ನೀನು ಬರಲು ಏನು,

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಚೆಲ್ಲಿದ ಚೆಲುವು ಮಲ್ಲಿಗೆ ಬನವು ವೃಂದಗಾನದಲ್ಲಿ ಎಂ ಕೆ ಕುಲಕರ್ಣಿ ಅವರ ರಚನೆ

0: ಆಕಾಶವಾಣಿ ಕಾರವಾರ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ಕಲ್ಲಿ. ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಡಾಕ್ಟರ್ ದೀಪಾ ದೂದಿಹಳ್ಳಿ ಅವರಿಂದ ಭಾಷಣ. ವಿಷಯ ದುರ್ವಾಸನೆ.
5: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಬಾಯಿ ಅಂದ ಕೂಡಲೇ ನಾವು ಪ್ರತಿನಿತ್ಯ ನೀರು ಕುಡಿತೀವಿ, ಆಹಾರವನ್ನು ತಿಂತೀವಿ, ಆಹಾರವನ್ನು ಜಗಿತೀವಿ. ಇನ್ನೂ ಮುಂದೆ ಹೋದ್ರೆ ಎಲೆ ಅಡಿಕೆ, ಬೀಡ, ಪಾನ್ ಇಂಥದನ್ನು ಕೂಡ ತಿಂತಿರ್ತೀವಿ. ಇಷ್ಟೆಲ್ಲ ತಿಂದು ಬಾಯಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ 4 ಜನರ ಮಧ್ಯೆ ಬೆರೀಲಿಕ್ಕೆ ಬಹಳ ಮುಜುಗರ ಆಗ್ತದೆ, ಸಂಕೋಚ ಆಗ್ತದೆ. ನಮಗೆ ಇದು ಎಷ್ಟೋ ಸಲ ಅನುಭವಕ್ಕೆ ಕೂಡ ಬಂದಿರ್ತದೆ. ಎಲ್ಲೋ 4 ಜನ ಕೂತಾಗ, ಬೆರೆತಾಗ, ಹತ್ತಿರ ಕೂತ್ಕೊಂಡು ಪ್ರಯಾಣ ಮಾಡುವಾಗ ಮತ್ತೊಬ್ಬರ ಬಾಯಿಯ ದುರ್ವಾಸನೆ ನಮಗೆ ಬಂದಾಗ, ಅಯ್ಯೋ ಬಾಯಿ ಸ್ವಚ್ಛ ಇಟ್ಕೊಳ್ಳಿಕ್ಕೆ ಏನು ಇವರಿಗೆ ಅಂತ ಮನಸ್ಸಿನಾಗ ಬೈಕೊಂಡು ಬೈಕೊಂಡಿರ್ತೀವಿ. ಹಂಗಂದ್ರೆ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟೋದು ಹೆಂಗೆ? ಬಾಯಿಯ ದುರ್ವಾಸನೆ ಯಾವ್ಯಾವ ಕಾರಣದಿಂದ ಉಂಟಾಗ್ತದೆ? ಕೆಲವು ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚು ಸೇವಿಸಿದಾಗ ಬಾಯಿಯ ದುರ್ವಾಸನೆ ಜಾಸ್ತಿ ಇರ್ತದೆ. ಇದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅಂತ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರಾದ ಡಾಕ್ಟರ್ ದೀಪಾ ಅಶ್ವಿನ್ ದೂದಿಹಳ್ಳಿಯವರಿದ್ದಾರೆ. ನಮಸ್ಕಾರ ಡಾಕ್ಟರ್ ದೀಪಾ ಅವರು.
6: ನಮಸ್ಕಾರ.
5: ಈಗ ಡಾಕ್ಟರ್, ಸಾಮಾನ್ಯವಾಗಿ ಬಾಯಿಯ ದುರ್ವಾಸನೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದು ಕಾಡುವಂತಹ ಒಂದು ಸಮಸ್ಯೆ. ಯಾವ ಕಾರಣದಿಂದ ಬಾಯಿ ದುರ್ವಾಸನೆ ಬರುತ್ತೆ?

ನೀವಾಗಲೇ ಹೇಳ್ದಂಗ ಸಾಮಾನ್ಯವಾಗಿ ನಾವು ತಿನ್ನೋ ಪದಾರ್ಥಗಳಿಂದ ಕೆಲವೊಂದು ತೇಜ ಪದಾರ್ಥಗಳು ಸೇವಿಸೋದ್ರಿಂದ ಬ್ಯಾಡ್ ಬ್ರೆತ್ ಆರ್ ಹ್ಯಾಲಿಟೋಸಿಸ್ ದುರ್ವಾಸನೆ ಬಾಯಿಯಿಂದ ಬರೋದು ಸಾಮಾನ್ಯ. ಇದಕ್ಕೆ ಹಲವಾರು ಕಾರಣಗಳವ. ಒಂದು ಒಸಡಿನ ಸಮಸ್ಯೆ ಇರೋದ್ರಿಂದ, ಆಮೇಲೆ ಕೆಲವೊಂದ್ಸಲ ಬೇರೆ ರೋಗಗಳಿಗೆ ಮೆಡಿಕೇಶನ್ಸ್ ಕೊಟ್ಟಿರ್ತಾರೆ, ಗುಳಿಗೆ ಔಷಧಗಳು ತಗೋತಿರ್ತಾರೆ, ಅದರದ್ದು ಸೈಡ್ ಎಫೆಕ್ಟ್ಸ್ ಅಂತೂ ಈ ಬ್ಯಾಡ್ ಬ್ರೆತ್ ಶುರುವಾಗ್ತದೆ. ಆಮೇಲೆ ಬಾಯಿ ಒಣಗುವುದು, ಇದು ಒಂದು ಕಾರಣ. ಆಮೇಲೆ ಕೆಲವೊಬ್ರು ಈ ತಂಬಾಕು ಸೇವನೆಯಿಂದನೂ ಆಗ್ತದೆ, ಸಿಗರೆಟ್ ಸೇದುವುದಾಗಲಿ

0: ಆಗಿ ಢರಿ ಯಾರದ್ರೊಳಗೆ ಭಾಳ ಬರ್ತಿರ್ತದೆ ಅವ್ರೊಳಗೂ ಈ ಬಾಯಿ ದುರ್ವಾಸನೆ ಉಂಟಾಗ್ತದೆ. ಆಮೇಲೆ ಕೆಲವೊಬ್ರು ಕೃತಕ ದಂತಗಳನ್ನು ಹಾಕ್ಕೊಂಡಿರ್ತಾರೆ, ಹಲ್ಲಿನ ಸೆಟ್ ಆಗಲಿ ಅಥವಾ ಫಿಕ್ಸ್ಡ್ ಹಲ್ಲು ಹಾಕ್ಕೊಳ್ಳಿ, ಬ್ರಿಡ್ಜ್ ಅಂತೀವಿ, ಅದನ್ನು ಹಾಕ್ಕೊಳ್ಳೋದ್ರಿಂದ ಎಲ್ಲೇ ಆಹಾರ ಪದಾರ್ಥಗಳು ಅಲ್ಲೇ ಸಿಕ್ಕೊಂಡು ಕೂತು ಸ್ವಚ್ಛ ಆಗಲಿಲ್ಲ ಕೊಳತು ಆ ವಾಸನೆ ಶುರುವಾಗ್ತದೆ. ಆಮೇಲೆ ಯಾವುದಾದ್ರೂ ಅಲ್ಸರ್ಸ್ ಆಗಲಿ, ಬಾಯಿಯೊಳಗೆ ಹುಣ್ಣಾಗೋದು ಅಥವಾ ಬೇರೆ ಯಾವುದೇ ಥರದ ಇನ್ಫೆಕ್ಷನ್ಸ್ ಆದ್ರೂ ಈ ಬ್ಯಾಡ್ ಬ್ರೆತ್ ಅಥವಾ ಬಾಯಿಯಿಂದ ದುರ್ವಾಸನೆ ಉಂಟಾಗ್ತದೆ.
1: ಈಗ ಡಾಕ್ಟರ್ ದೀಪಾ ಅವರ, ತಾವು ಮಾತಾಡ್ತಾ ಹೇಳಿದ್ರಿ ಕೆಲವು ತೇಜ ಪದಾರ್ಥಗಳು ಅಂತ, ಯಾವುದೆಲ್ಲ ತೇಜ ಪದಾರ್ಥಗಳು ಅಂತ ಹೇಳಿದ್ರಿ?
0: ಇದು ಉಳ್ಳಾಗಡ್ಡಿ, ಬಳ್ಳುಳ್ಳಿ ಆಗಲಿ ಇದನ್ನು ತಿಂತಾರ, ಅಥವಾ ಮಸಾಲೆದಾರ್ ಸಾಮಾನ್ ಏನು ತಿಂತಾರ ಅದು ಅಲ್ಲೇ ಉಳ್ಕೊಳ್ಳೋದ್ರಿಂತ ಆಮೇಲೆ ಮುಂದೆ ಬಾಯಿ ಸ್ವಚ್ಛಾಗಿ ತೊಳ್ಕೊಳ್ಳಿಲ್ಲ ಅಥವಾ ಅದ್ರದ್ದು ಕ್ಲೀನ್ಲಿನೆಸ್ ಆಗಲಿಲ್ಲ ಅಂತಂದ್ರೆ ಈ ದುರ್ವಾಸನೆ ಉಂಟಾಗ್ತದೆ.
1: ಈ ದುರ್ವಾಸನೆಯನ್ನ ತಡಿಲಿಕ್ಕೆ ಏನ್ ಮಾಡಬಹುದು?
0: ಫಸ್ಟ್ ಆಫ್ ಆಲ್ ರೀಸನ್ ನಾವು ಕಂಡುಹಿಡಬೇಕು. ಕೆಲವೊಂದ್ಸಲ ಬಾಯಿ ವಾಸನೆ ಏನಿರ್ತದ ಟೆಂಪ್ರರಿ ಇರ್ತದ, ಹೆಂಗ್ ಹೇಳಿದ್ರೆ ಕೆಮ್ಮು ನೆಗಡಿ ಇರ್ತದ, ಸೈನುಸೈಟಿಸ್ ಆಗಿರ್ತದ, ಇದೆಲ್ಲ ಅದ್ರದ್ದು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕಡಿಮೆ ಆಗ್ತಿರ್ತದ. ಕೆಲವೊಬ್ಬರೊಳಗ ಬಾಯಿ ಬಹಳ ಒಣಗುತ್ತಿರ್ತದ, ಈ ಡ್ರೈನೆಸ್ ಯಾಕೆ ಆಗ್ಯದ, ಬಾಯಿ ಯಾಕೆ ಒಣಗಲಿಕ್ಕತ್ತದ ಅಂತ ಅನ್ನೋದು ಕಂಡುಹಿಡಿಬೇಕು. ಕೆಲವೊಂದ್ಸಲ ಹಲ್ಲು ಮುಂದಿರೋದ್ರಿಂದ ತುಟಿ ಪೂರ್ತಿ ಮುಚ್ಚತಿರುವುದಿಲ್ಲ, ಆವಾಗ ಮೌತ್ ಬ್ರೀದಿಂಗ್ ಇರ್ತದೆ, ಬಾಯಿಲೇ ಉಸಿರಾಡಿಸ್ತಿರ್ತಾರೆ, ಇದರಿಂದ್ರೂ ಬಾಯಿ ಒಣಗ್ತಿರ್ತದ. ಆಮೇಲೆ ಕೆಲವೊಂದು ಜನರಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋದ್ರಿಂದ ಬಾಯಿ ಒಣಗ್ತಿರ್ತದ. ಸೊ ಅದು ಕಂಡುಹಿಡಿಬೇಕು, ಅದ್ರದ್ದು ಅಂಡರ್ಲೈಯಿಂಗ್ ಕಾಸ್ ಕಂಡುಹಿಡಿದು ಅದ್ರದ್ದು ಟ್ರೀಟ್ಮೆಂಟ್ ಮಾಡಿದಾಗ ಬಾಯಿ ಒಣಗುವುದೇನದ ಅದ್ರದ್ದು ಟ್ರೀಟ್ಮೆಂಟ್ ಆದರೆ ಬಾಯಿಯಿಂದ ದುರ್ವಾಸನೆ ಬರುವುದು ಕಡಿಮೆ ಆಗ್ತದೆ. ಆಮೇಲೆ ಹಲ್ಲಿನ ಸೆಟ್ ಹಾಕ್ಕೊಂಡಾಗ ಅಥವಾ ಬೇರೆ ಆರ್ಟಿಫಿಷಿಯಲ್ ಹಲ್ಲು ಹಾಕ್ಕೊಂಡಾಗ ಅದ್ರ ಕೆಳಗಡೆದು ಪದಾರ್ಥ ಸಿಕ್ಕೊಂಡು ಕೂತಿದ್ದು ಹೆಂಗೆ ಸ್ವಚ್ಛ ಮಾಡಬೇಕು ಅಂತನ್ನೋದು ಕಲಿತು ಅದನ್ನು ಅಳವಡಿಸ್ಕೊಂಡ್ರೆ ದುರ್ವಾಸನೆ ಸ್ಟಾಪ್ ಮಾಡ್ಬೋದು. ಆಮೇಲೆ ಮುಖ್ಯವಾದದ್ದು ಅಂತಂದ್ರೆ ಸರಿಯಾದ ಬ್ರಷಿಂಗ್ ಟೆಕ್ನಿಕ್ಕು, ಆಮೇಲೆ ಎರಡು ಹೊತ್ತು ಹಲ್ಲು ಉಜ್ಜಬೇಕು. ಇದಷ್ಟೇ ಅಲ್ಲದೆ ಫ್ಲಾಸಿಂಗ್ ಅಂತಂತೀವಿ, ಎರಡು ಹಲ್ಲಿನ ಮಧ್ಯೆ ಏನು ಆಹಾರ ಸಿಕ್ಕೊಂಡು ಕೂತಿರ್ತದ ಅದಲ್ಲೇ ಕೊಳತು ವಾಸನೆ ಏನು ಬರ್ತದೆ ಅದು ಬರೀ ಬ್ರಷಿಂಗ್ದಿಂದ ಕೆಲವೊಂದ್ಸಲ ಸಾಕಾಗ್ತಿರೋದಿಲ್ಲ, ಫ್ಲಾಸ್ ಅಂತ ಒಂದು ದಾರ ಬರ್ತದೆ ಅದನ್ನು ಎರಡು ಹಲ್ಲಿನ ಮಧ್ಯೆ ಕ್ಲೀನ್ ಮಾಡಲಿಕ್ಕೆ ಅಂಥೇಳಿ ಉಪಯೋಗಿಸ್ತಾರೆ. ಅದನ್ನು ಉಪಯೋಗಿಸೋದ್ರಿಂದ ಈ ಹ್ಯಾಲಿಟೋಸಿಸ್ ಅಥವಾ ಬ್ಯಾಡ್ ಬ್ರೆತ್ ಕಡಿಮೆ ಮಾಡ್ಬೋದು. ಆಮೇಲೆ ಎಷ್ಟೋ ಮಂದಿ ಏನು ಮಾಡ್ತಾರೆ, ಬಾಯಿಯಿಂದ ವಾಸನೆ ಬರಲಿಕ್ಕತ್ತದ ಅಂತ ಅನ್ನೋದ್ರ ಸಲುವಾಗಿ ಹಲ್ಲು ಜೋರಾಗಿ ತಿಕ್ಕೋದು, ಆಮೇಲೆ ಯಾವುದೋ ಸಿಕ್ಕದು ಮೌತ್ ವಾಶ್ ಯೂಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಅದನ್ನು ಮಾಡೋಕ್ಕಿಂತ ಹೆಚ್ಚು ಎಲ್ಲರೊಳಗೂ ಎಲ್ಲ ಮೌತ್ ವಾಶ್ ಯೂಸ್ ಆಗ್ತಿರೋದಿಲ್ಲ. ಸೊ ಆ ಕಂಡೀಷನ್ ಚೆಕ್ ಮಾಡಿಸ್ಕೊಂಡು ಯಾವ ಮೌತ್ ವಾಶ್ ಯೂಸ್ ಮಾಡಬೇಕಾಗ್ತದೆ ಅಂತ ತಿಳ್ಕೊಂಡು ಉಪಯೋಗಿಸೋದು ಭಾಳ ಚಲೋ. ಇಲ್ಲ ರುಟೀನಾಗಿ ಮೇಂಟೆನೆನ್ಸ್ ಸಲುವಾಗಿ ಮನೆ ಒಳಗೆ ಅಂತಂದ್ರೆ ಎರಡು ಸಲ ಹಲ್ಲು ತಿಕ್ಕೋಬೇಕು, ಬೆಳಗ್ಗೆ ಒಂದ್ಸಲ, ರಾತ್ರಿ ಮಲಗೋಕ್ಕಿಂತ ಮುಂಚೆ. ಆಮೇಲೆ ಸದಾ ಉಪ್ಪಿನ ನೀರಲ್ಲೇ ಬಾಯಿ ತೊಳ್ಕೊಂಡ್ರು ಎಷ್ಟೋ ಸಲ ಇದ್ರದ್ದು ಮೇಂಟೈನ್ ಮಾಡಬಹುದು, ಮೇಂಟೆನೆನ್ಸ್ ಆಗ್ತದೆ.
1: ಈಗ ತಾವು ಇನ್ನೊಂದು ಹೇಳಿದ್ರಿ ಅಂದ್ರೆ ಬಾಯಿಯ ದುರ್ವಾಸನೆಗೆ ಸೇವಿಸುವಂತ ಆಹಾರ ಪದಾರ್ಥಗಳ ಜೊತೆಗೆ ಕ್ಲೀನ್ಲಿನೆಸ್ ಕಡಿಮೆ ಇದ್ದಾಗ ಬರ್ತದಂತ, ಅದ್ರ ಜೊತೆಗೆ ಒಸಡಿನ ಸಮಸ್ಯೆಯಿಂದ ಕೂಡ ಬರಬಹುದು ಅಂತ.
0: ಹೌದು,
1: ಒಸಡಿನ ಯಾವ ಸಮಸ್ಯೆಯಿಂದ?
0: ಹಲ್ಲಿನ ಹಲ್ಲು ಮತ್ತೆ ಒಸಡಿನ ಮಧ್ಯದಲ್ಲಿ ಒಂದು ನ್ಯಾಚುರಲಿ ಗ್ಯಾಪ್ ಇರ್ತದ, ಅಲ್ಲೇ ಏನು ಆಹಾರ ಪದಾರ್ಥ ಸಿಕ್ಕೊಂಡು ಕೊಡ್ತದೆ. ನಾವು ಬ್ರಷ್ ಮಾಡಿದ ಕೂಡಲೇ ಒಂದು ಫಿಲ್ಮ್ ತಯಾರಾಗ್ತದೆ, ಅಂದ್ರೆ ನಾವು ಮತ್ತೆ ಸೇವಿಸ್ತೀವಿ ಆಹಾರ ಅಥವಾ ಮತ್ತೇನಾದ್ರೂ ಕುಡಿತೀವಿ ತಿಂತೀವಿ, ಇದರಿಂದ ಒಂದು ಪ್ಲಾಕ್ ಅಂತ ತಯಾರಾಗ್ತದೆ. ಇದು ಯಾವಾಗ ಕ್ಲೀನ್ ಆಗೋದಿಲ್ಲ ಅಲ್ಲೇ ಗಟ್ಟಿ ಹಾಕೋತ ಹಾಕೋತ ಕ್ಯಾಲ್ಕುಲಸ್ ಅಥವಾ ಟಾರ್ಟಾರ್ ಅಂತೀವಿ ಅದು ಅಕ್ಯುಮುಲೇಟ್ ಹಾಕೋತ ಹೋಗ್ತದೆ. ಇದರಿಂದ ಕೀಟಾಣುಗಳಿಗೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಒಂದು ಚಲೋ ಬೇಸ್ ಸಿಗ್ತದೆ ಅಲ್ಲೇ ಬೆಳ್ಕೊಳ್ಳಿಕ್ಕೆ. ಇದರಿಂದ ಗಮ್ಸ್ ಏನದ ವಸಡಿ ಹೊಡೆದಾಕೋತ ಹೋಗ್ತದೆ, ಇದರಿಂದ ಗಮ್ ಇನ್ಫೆಕ್ಷನ್ಸ್ ಶುರು ಆಗ್ತವೆ. ಸೊ ಈ ಆಮೇಲೆ ಇದರೊಳಗೆ ಯಾವಾಗಲೂ ಒಂದು ರೀತಿಯ ಪಸ್ ಅಥವಾ ಇನ್ಫೆಕ್ಷನ್ ಇರೋದ್ರಿಂದ ಕೀವ್ ಇರ್ತದೆ. ಆಮೇಲೆ ಹಲ್ಲು ಹುಳುಕಿರೋದ್ರಿಂದ್ರೂ ಏನು ಕೀವ್ ಆಗ್ತದೆ, ಇದಲ್ಲೇ ಉಳಿಯೋದ್ರಿಂದ ದುರ್ವಾಸನೆ ಬರ್ತದೆ.
1: ಈಗ ಈ ದುರ್ವಾಸನೆ ನೀವು ಇನ್ನೊಂದು ಹೇಳಿದ್ರಿ ಕೆಲವು ತಾತ್ಕಾಲಿಕವಾಗಿರ್ತದಂತ. ಈಗ ನಾವು ಇದನ್ನು ಗಮನಿಸಿರ್ತೀವಿ ಮನೆಯೊಳಗೆ ಮಕ್ಕಳಿಗೆ ಆರಾಮ ಇರಂಗಿಲ್ಲ, ತೀವ್ರವಾದ ಜ್ವರ ಬಂದಿರ್ತದ, ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆದಾಗ ಕಫ ಆಗಿರ್ತದಲ್ಲ ಆ ಟೈಮಲ್ಲಿ ವಾಸನೆ ಬರ್ತದ, ಇದು ಆರಾಮಾದ್ಮೇಲೆ
0: ಮತ್ತೆ ಹೋಗ್ತಿರ್ತದೆ. ಆಮೇಲೆ ಮೌತ್ ಡ್ರೈನೆಸ್ ಬಗ್ಗೆ ಹೇಳಿದೆ, ಕೆಲವೊಬ್ರು ಗಮನ ಕೊಟ್ಟು ಒಂದೇ ಕೆಲಸದೊಳಗೆ ಕೂತಿರ್ತಾರ. ಫಾರ್ ಎಕ್ಸಾಂಪಲ್, ಎಷ್ಟೋ ಮಂದಿ ಕಂಪ್ಯೂಟರ್ಸ್ ಮುಂದೆ ಕೂತಿರ್ತಾರ ಅಥವಾ ಟೀಚಿಂಗ್ ಪ್ರೊಫೆಷನ್ದೊಳಗಿರ್ತಾರೆ. ಇವ್ರದ್ದು ಬಾಯಿ ಒಣಗುದು ಸಹಜವಾಗಿ

0: ಅದಕ್ಕೆ ಮೇಲೆ ಮೇಲೆ ನೀರು ಕುಡಿತಾ ಇರಬೇಕು. ಆಮೇಲೆ ಕೆಲವೊಂದ್ಸಲ ಮೌತ್ ಡ್ರೈನೆಸ್ಸಿಗೆ ಆರ್ಟಿಫಿಷಿಯಲ್ ಸಲೈವನು ಸಿಗ್ತಿರ್ತದ. ಯಾವಾಗ ಬರೀ ನೀರು ಸೇವನೆಯಿಂದ ಕಡಿಮೆ ಆಗ್ತಿರೋದಿಲ್ಲ ಅಂತಂದ್ರೆ ಅದ್ರ ಸಲುವಾಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ.
1: ಈಗ ಈ ಬಾಯಿಯ ದುರ್ವಾಸನೆ ಇದ್ದವ್ರಿಗೆ ಜನಸಾಮಾನ್ಯರಲ್ಲಿ ಬೆರೀಲಿಕ್ಕೆ ಒಂದ್ ಸ್ವಲ್ಪ ಮುಜುಗರ ಕೊಡ್ತಿರ್ತಾರ. ಅಂದ್ರೆ ತಮ್ ತಾವ ಬಾಯಿ ಮುಚ್ಕೊಂಡು ಖರ್ಚಿಫ್ ಇಟ್ಕೊಂಡು ಓಡಾಡೋದು ಅಂತದೆಲ್ಲ ಮಾಡ್ತಿರ್ತಾರೆ. ಇಂಥದನ್ನೆಲ್ಲ ಪೂರ್ತಿಯಾಗಿ ತಡೆಗಟ್ಟಬೇಕು ಅಂತಂದಾಗ ಅವರಿಗೆ ಏನು ಚಿಕಿತ್ಸೆ ಅದ?
0: ನಾನು ಹೇಳಿದಂಗೆ ವಸಡಿನ ತೊಂದರೆ ಏನಾದ್ರು ಇದ್ರೆ ಅದನ್ನ ತೋರಿಸ್ಕೋಬೇಕು. ಆಮೇಲೆ ಸ್ಕೇಲಿಂಗ್ ಅಂತ ಅಂತೀವಿ, ಈ ಕ್ಯಾಲ್ಕುಲಸ್ ಅಥವಾ ಟಾರ್ಟರ್ ಅಕ್ಯುಮುಲೇಷನ್ ಅಂತ ಏನಂದೆ ಅದನ್ನ ಮಾಡಿಸ್ಕೊಳ್ಬೇಕು. ಆಮೇಲೆ ಕೆಲವೊಬ್ರು ಅನ್ಕೋತಾರ ಸ್ಕೇಲಿಂಗ್ ಒಂದ್ಸಲ ಮಾಡಿದ್ರೆ ಹಲ್ಲದ್ರ ಆಗ್ತಾವ ಅಥವಾ ನಾವು ಪದೇ ಪದೇ ಮಾಡಿಸ್ಕೊಳ್ಬೇಕಾಗ್ತದ, ಆ ಥರದ್ದು ಏನೂ ಇರುವುದಿಲ್ಲ. ಸ್ಕೇಲಿಂಗ್ ಅಂತ ಅನ್ನೋದು ಈ ಕ್ಯಾಲ್ಕುಲಸ್ ಮತ್ತು ಟಾರ್ಟಾರ್ ಅಕ್ಯುಮುಲೇಷನ್ ಅದನ್ನು ಏನು ತೆಗಿತಿರ್ತೀವಿ, ಅದು ತೆಗೆದಾದ್ಮೇಲೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತೀವಿ ನಾವು ಬಾಯಿ ಒಳಗೆ, ಅದರಿಂದ ಮೇಂಟೆನೆನ್ಸ್ ಮಾಡ್ಕೋತ ಹೋಗ್ಬೇಕಾಗ್ತದೆ. ಆಮೇಲೆ ರುಟೀನ್ಲಿ ಒಂದು 6 ಮಂತ್ಸ್ ಅಥವಾ ಇಯರ್ಲಿ ಒನ್ಸ್ ಚೆಕಪ್ಪಿಗೆ ಹೋಗ್ಬೇಕಾಗ್ತದೆ. ಏನಾರ ಮತ್ತೆ ಸ್ಕೇಲಿಂಗ್ ಅವಶ್ಯಕತೆ ಇತ್ತು ಅಂತಂದರೆ ಡಾಕ್ಟರ್ ನಿಮಗೆ ಮತ್ತೆ ಸಜೆಸ್ಟ್ ಮಾಡ್ತಾರೆ, ಇಲ್ಲದೆ ಹೋದರೆ ಮತ್ತೇನು ಬೇಕಾಗೋದಿಲ್ಲ. ಆಮೇಲೆ ಗಮ್ಸ್ ಈಗಾಗಲೇ ಏನು ಹೊಡೆದಾಕಿರ್ತದೆ ಇದು ಇನ್ಫೆಕ್ಷನ್ನು, ಆ ಗ್ಯಾಪ್ಸ್ ಮಾತ್ರ ಹಾಗೆ ಇರ್ತವೆ. ಇದರಿಂದ ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂತಂದರೆ ಇದು ಕಟ್ಕೊಂಡು ಕೂತಿದ್ದೇನು ತೆಗೆದಾದ ಕೂಡಲೇ ನಮ್ಮ ಹಲ್ಲೊಳಗೆ ಗ್ಯಾಪ್ ಅದು ಅಥವಾ ಹಲ್ಲು ಅದ್ರದು ಅಂತ ಅನ್ನೋದು ಅವ್ರ ಕಲ್ಪನೆ. ಆದರೆ ಈ ಗ್ಯಾಪ್ಸ್ ಇರೋದ್ರಿಂದ ನಿಮ್ಮ ಒಸಡಿ ಏನು ಹೋಗ್ಯದ ಅದು ಹೋಗ್ಯದ, ಆದರೆ ಇಲ್ಲಿ ತನಕ ಮತ್ತೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಅದ. ಆಮೇಲೆ ನೀವು ಬಾಯಿ ಏನು ತೊಳಿತೀರಿ, ರಿನ್ಸ್ ಮಾಡ್ತೀರಿ, ಅಗದಿ ಸ್ವಚ್ಛ ಆಗ್ತದೆ.
1: ಇದರ ಜೊತೆಗೆ ಬೇರೆ ಔಷಧೋಪಚಾರ ಕೂಡ ಇರಬಹುದಲ್ಲ?
0: ಹೌದು, ಇರ್ತದೆ. ಅದೇ ನಾನು ಹೇಳಿದೆ ಮೌತ್ ವಾಶ್, ಪ್ರತಿಯೊಂದು ಕಂಡೀಷನ್ ಒಳಗೆ ಬೇರೆ ಬೇರೆ ಮೌತ್ ವಾಶಸ್ ಇರ್ತವೆ. ಸೊ ಆ ಥರದ್ದು ಸಜೆಸ್ಟ್ ಮಾಡ್ತಿರ್ತಾರೆ ಆಫ್ಟರ್ ಸ್ಕೇಲಿಂಗ್, ಸ್ಕೇಲಿಂಗ್ ಆದಮೇಲೆ. ಆಮೇಲೆ ಕೆಲವೊಂದ್ಸಲ ಸ್ಕೇಲಿಂಗ್ ಆದಮೇಲೆ ಹಲ್ಲು ಜುಮ್ ಅನ್ನೋದು ಸಹಜ ಇರ್ತದೆ, ಅದರ ಸಲುವಾಗಿ ಬೇರೆ ಟೂತ್ ಪೇಸ್ಟ್, ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಅದೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಿರ್ತಾರೆ, ಅದು ಸ್ವಲ್ಪ ದಿನಕ್ಕೆ ಮಾತ್ರ.
1: ಈಗ ಡಾಕ್ಟರ್ ದೀಪಾ ಅವರ, ಈ ಕೃತಕ ಹಲ್ಲುಗಳನ್ನು ಹಾಕಿಸ್ಕೊಂಡಿರ್ತಾರೆ ವಯಸ್ಸಾದ್ಮೇಲೆ, ಹಲ್ಲುಗಳು ಬಿದ್ದು ಹೋಗಿರ್ತಾವ, ಅವಾಗ ಈ ಆರ್ಟಿಫಿಷಿಯಲ್ ಡೆಂಚರ್ಸ್ ಇದನ್ನ ಹಾಕೊಂಡಿರ್ತಾರೆ, ಇವುಗಳ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಇಲ್ಲದಿದ್ರೆ ಅವರ ಬಾಯಿನೂ ಕೂಡ ವಾಸನೆ ಬರೋದು ಜಾಸ್ತಿ.
0: ಹೌದು ಹೌದು, ಈ ಡೆಂಚರ್ ವೇರರ್ಸ್ ಯಾರಿರ್ತಾರ, ನಾವು ಹಲ್ಲಿನ ಸೆಟ್ ಯಾರು ಹಾಕೋತಾರ, ಅವ್ರಿಗೆ ನಾವು ರುಟೀನ್ಲಿ ಏನು ಸಜೆಸ್ಟ್ ಮಾಡಿರ್ತೀವಿ ಅಂದ್ರೆ ಬೆಳಗ್ಗೆ ಅದನ್ನು ಹಾಕೋಬೇಕು, ರಾತ್ರಿ ಹೊತ್ತು ತೆಗೆದಿಡಬೇಕು. ಯಾವುದು ತೆಗೆದು ಹಾಕುವಂಥ ಡೆಂಚರ್ಸ್ ಇದ್ದು ಅಂದ್ರೆ ರಾತ್ರಿ ಹೊತ್ತು ತೆಗೆದಿಡೋದ್ರಿಂದ ವಸಡಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗ್ತಿರ್ತದೆ. ಆಮೇಲೆ ಯಾವಾಗಲೇ ನೀವು ಆಹಾರ ಸೇವನೆ ಮಾಡಲಿ, ಏನು ಊಟ ಸಿಕ್ಕೊಂಡು ಕೂತಿರ್ತದೆ, ಆ ಡೆಂಚರ್ಸ್ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕೊಳ್ಳೋದ್ರಿಂದ ಇದೆಲ್ಲ ತಡೆಗಟ್ಟಬಹುದು. ಆಮೇಲೆ ಯಾವಾಗ ಡೆಂಚರ್ಸ್ ಲೂಸ್ ಆಗಿರ್ತಾವೆ ಅದನ್ನು ಮತ್ತೆ ಮಾಡಿಸ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಆಹಾರ ಸೇವನೆ ಮಾಡಿದಾಗ ಮತ್ತೆ ಈ ಡೆಂಚರ್ ಮತ್ತೆ ವಸಡಿನ ನಡವು ಹೋಗಿ ಆಹಾರ ಸಿಕ್ಕೊಂಡೇ ಸಿಕ್ಕೊಳ್ತಿರ್ತದೆ. ಅದಕ್ಕೆ ಡೆಂಚರ್ಸ್ ಹಳೇದಾಗಿತ್ತು ಲೂಸ್ ಆಗಿತ್ತು ಅಂತಂದ್ರೆ ಅದನ್ನು ರಿಪೀಟ್ ಮಾಡಿಸ್ಕೊಳ್ಳೋದು ಚಲೋ.
1: ಅವಾಗ ಅವ್ರಿಗೆ ಲೂಸ್ ಆಗಿ ಕೆಳಗಡೆ ಆಹಾರ ಪದಾರ್ಥ ಸಿಕ್ ಹಾಕೊಂಡಾಗ ಅವ್ರಿಗೆ ಊಟನು ಕೂಡ ಅಂದ್ರೆ ನುರಿಸುವುದು ಕಷ್ಟ ಆಗ್ತದೆ, ಚುಚ್ಚಿದಂಗ ಆಗ್ತದೆ.
0: ಹೌದು ಹೌದು,
1: ಅವಾಗ ಗಾಯ ಕೂಡ
0: ಆಗ್ಬಹುದು. ಅದಕ್ಕೆ ಇದು ಅದನ್ನ ನೀವು ಎಷ್ಟು ವರ್ಷ ಆಗ್ಯದ ಹಾಕೊಂಡು, ಅದು ನಿಮ್ಗೆ ಲೂಸ್ ಆಗಿತ್ತು, ನಿಮ್ಗದು ರಿಪಿಟೇಷನ್ ನೆಸೆಸರಿ ಅದನ್ನೋ ಇಲ್ಲೋ ನೋಡ್ಬೇಕು. ಆಮೇಲೆ ಹಲ್ಲು ತೆಗೆದಿಟ್ಟಾಗ, ಸೆಟ್ ತೆಗೆದಿಟ್ಟಾಗ ಅದ್ರದ್ದು ಸ್ವಚ್ಛತಾ ಹೆಂಗ್ ಮಾಡ್ಕೋಬೇಕಂತ ಅನ್ನೋದನ್ನು ಕಲ್ತಿರ್ಬೇಕು. ಸಾಕಷ್ಟು ಏಜೆಂಟ್ಸ್ ಬಂದಾವ, ಒಂದು ಪೌಡರು ಅಥವಾ ಟ್ಯಾಬ್ಲೆಟ್ಸ್ ಹಾಕಿಟ್ಟು ಹಲ್ಲಿನ ಸೆಟ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಹಾಕೋತಿರ್ಬೋದು. ಸೊ ಅದು ಡೆಂಚರ್ಸದ್ದು ಮೇಂಟೆನೆನ್ಸ್ ಆಗಬೇಕು. ಆಮೇಲೆ ಯಾರು ಬ್ರಿಡ್ಜ್ಗಳು ಹಾಕೊಂಡಿರ್ತಾರೆ, ಫಿಕ್ಸ್ಡ್ ಹಲ್ಲು ಹಾಕೊಂಡಿರ್ತಾರೆ ಬಾಯಿಯೊಳಗೆ, ಅದ್ರದ್ದು ಸ್ಪೆಷಲ್ ಕ್ಲೀನ್ಲಿನೆಸ್ನು ಇರ್ತದೆ. ಅಂದರೆ ಈಗ ಫ್ಲಾಸ್ ಅಂತ ಏನು ಹೇಳಿದೆ, ಬ್ರಿಡ್ಜಿನ ಕೆಳಗೂ ಕ್ಲೀನ್ ಮಾಡುವಂಥ ಫ್ಲಾಸ್ಗಳಿರ್ತಾವೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಮುಖ್ಯವಾದದ್ದು ಅಂತಂದರೆ ನಾವು ಏನೇ ಆಹಾರ ಸೇವನೆ ಮಾಡಿದ್ಮೇಲೆ ಬಾಯಿ ಮುಕ್ಕಳಿಸೋದು ಹೆಚ್ಚು ಇಂಪಾರ್ಟೆಂಟ್.
1: ಈಗ ಡಾಕ್ಟರ್ ದೀಪಾ ಅವರ, ಈ ಥರ ಬಾಯಿ ವಾಸನೆ ಬರುವಂತ ನಮ್ಮ ಕೇಳುಗರು ಯಾವುದೇ ರೀತಿ ಸಂಕೋಚ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ,
0: ಸಂಕೋಚ ಪಟ್ಕೊಳ್ಳೋ,
1: ಇದನ್ನು ಮುಚ್ಕೊಂಡು ಕರ್ಚೀಫ್ನಿಂದ ಮುಚ್ಕೊಂಡು ನೀವು ಓಡಾಡಿದ್ರೆ ಅದು ಬರೀ ತಾತ್ಪೂರ್ತಿಕವಾಗಿ ಆಗಿರ್ತದ ವಿನಃ ಪರ್ಮನೆಂಟ್
0: ಸೊಲ್ಯೂಷನ್ ಅಲ್ಲ.
1: ಅದಕ್ಕಾಗಿ ನೀವು ನಿಯಮಿತವಾಗಿ ದಂತ ವೈದ್ಯರನ್ನ ಭೇಟಿ ಮಾಡಿಕೊಂಡು ಏನು ತೊಂದರೆ ಅದ ಅವ್ರ ಹತ್ರ ಮುಕ್ತವಾಗಿ ಹೇಳ್ಕೊಂಡಾಗ ಇದು ಪರ್ಮನೆಂಟ್ ಪರಿಹಾರವನ್ನು ಪಡಿಬಹುದು, ಜೊತೆಗೆ ಬಾಯಿಯ ಒಂದು ದುರ್ಗಂಧವನ್ನು ಕೂಡ ದೂರ ಮಾಡಿಕೊಂಡು ಆರೋಗ್ಯಕರ ಹಲ್ಲುಗಳನ್ನ ಹೊಂದಬಹುದು.
0: ಹೌದು ಹೌದು,
1: ಆಯ್ತು ದೀಪಾ ಅವರ, ಬಾಯಿಯ

0: ವಾಸನೆ ಯಾಕೆ ಆಗ್ತದ, ಚಿಕಿತ್ಸೆ ಏನು ಅನ್ನೋದ್ರ ಬಗ್ಗೆ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಬಾಯಿಯ ದುರ್ವಾಸನೆ ಈ ಕುರಿತು ಡಾಕ್ಟರ್ ದೀಪಾ ದೂದಿಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇರ್ಷಾದ್ ಖಾನ್ ಅವರಿಂದ ಸಿತಾರ್ ವಾದನ, ರಾಗ್ಪುರಿಯ ಆಲಾಪ್ ಮತ್ತು ಘಟ್ ತೀನ್ ತಾಲ್.

0: ಇದುವರೆಗೆ ಇಶಾದ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಎಚ್ ಕೆ ನಾರಾಯಣ ಅವರು ಸಂಗೀತ ಸಂಯೋಜಿಸಿ ಹಾಡಿದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆ

ಎಚ್ ಕೆ ನಾರಾಯಣ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:02. ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳಿದರೆ ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.

10:04 ಸಮಯ ಇದು. ಹೌದು, ನಮ್ಮ ಆತ್ಮೀಯ ಕೇಳಿದರ ಮೆಚ್ಚಿನ ಸಮಯ. ಯಾಕಂತ ಹೇಳಿದ್ರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿ ಬರುವಂತಹ ಸಮಯ. ಹಳೆಯ ಸುಮಧುರ ಗೀತೆಗಳಿಗಾಗಿ ನಮ್ಮ ಕೇಳುಗರು ಕಾಯ್ತಾ ಇರ್ತೀರಿ ಅನ್ನುವಂತಹ ಒಂದು ನಂಬಿಕೆ ನಮ್ದು. ಹೌದು, ನೀವು ಕೇಳ್ತಾ ಇರ್ತೀರಾ ಅಂತ ಖಂಡಿತವಾಗಿಯೂ ಗೊತ್ತು. ನಿಮ್ಮೆಲ್ಲರಿಗಾಗಿ ಚಂದದ ಗೀತೆಗಳು ನಿಮಗಾಗಿ ಮೂಡಿ ಬರುತ್ತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ಕಲ್ಲಂಗಡಿ ಹಣ್ಣು ನೀವು ತಿನ್ನಿಸಿದ್ದು ತುಂಬ ರುಚಿಯಾಗಿತ್ತು ಅಂತ ಹೇಳಿ ತುಂಬ ಜನ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಪ್ರಿಯವಾದ ಹಣ್ಣು ಅಂತ ಹೇಳಿ ಕೃತಿಕಾ ಭವ್ಯ ಹೆಸರುಘಟ್ಟದಿಂದ, ಹಾಗೆ ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ, ನನ್ನ ಮಗಳ ಮೆಚ್ಚಿನ ಹಣ್ಣು ಹಾಗಾಗಿ ಪ್ರತಿನಿತ್ಯ ನಾನು ತಂದಿಟ್ಟಿರ್ತೀನಿ, ನಮ್ಮ ಮನೆಯಲ್ಲಿ ಸ್ಟಾಕ್ ಇರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಉಪಯುಕ್ತ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರು, ಗೀತಾ ಜೋಶಿ ಅವರು, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಮತ್ತೆ ನಿರ್ಮಲಾ ಅವರು, ಕವಿತಾ ಶ್ರೀನಿವಾಸ್ ಅವರು. ಹಾಗೆ ಕಲ್ಲಂಗಡಿ ಹಣ್ಣು 1060 kg ಇತ್ತು ಅಂತ ಹೇಳಿ ಟಿವಿಯಲ್ಲಿ ಒಂದ್ಸಾರಿ ತೋರಿಸಿದ್ರು, ಅದು ನೆನಪಾಯಿತು ಈ ದಿನ ಅಂತ ಹೇಳಿ ಅನಿತಾ ಚಂದ್ರಕಾಂತ್ ಅಥಣಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನೀವು ಕೊಟ್ಟಂತಹ ಕಲ್ಲಂಗಡಿ ಹಣ್ಣು ಬಲು ರುಚಿಯಾಗಿತ್ತು ಅಂತ ಹೇಳಿ ರಾಣಿಯವರು ಮಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತಿನ್ಯಾರು, ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿಯವರು ಹಂಪಸಾಗರದ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ರು. ನಿಮ್ಮೆಲ್ಲ ಸಂದೇಶಗಳಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಈಗ ಹಾಡುಗಳನ್ನ ಪ್ರಾರಂಭ ಮಾಡುವಂತಹ ಹೊತ್ತು. ಮೊದಲಿಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಚಿಂತದ ಗೀತೆ, ಬಿಳಿ ಹೆಂತಿ ಚಿತ್ರದ ವಿಜಯ ನಾರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಈ ಒಂದು ಬ್ಯೂಟಿಫುಲ್ ಆದಂತಹ ಗೀತೆ ನಿಮಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ.

0: ಏಜೆಂಟ್ 1-2-3 ಚಿತ್ರದ ಹಾಡು, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆಯಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು.
1: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.

10:16:50 ಸಮಯ ಇದು. ನಾವಿದ್ದೇವೆ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ. ಇನ್ನೀಗ ಎಸ್ ಜಾನಕಿಯವರು ಧನಿಯಾಗಿರುವಂತಹ ಮರೆಯದ ಹಾಡು ಚಿತ್ರದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚುತ್ತ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ. ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02
3: ಓಲ್ಡ್ ಇಸ್ ಗೋಲ್ಡ್.

0: నగువెను నగిసుత నిన్నను
1: ಭೂಮಿಗೆ ಬಂದ ಭಗವಂತ ಚಿತ್ರದ ಹಾಡು ಇಷ್ಟಾನಕಿಯವರು ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ನೀವು ಕೇಳಿದ್ರಿ. ಚಿವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ರಾಗ ನಿರ್ದೇಶನ ಈ ಹಾಡಿಗಿತ್ತು. ಕೇಳ್ತಾ ಇದ್ರಿ ನಿಮ್ಮ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥದ್ದು. ಚಿತ್ರ ಸ್ನೇಹದ ಸಂಕೋಲೆ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟ

0: ಓದೋ ಓಲ್ಡ್ ಏಜ್ಗಳನ್ನ ಚಂದದ ಗೀತೆಗಳು ಎಂದಿಗೂ ನಿಮಗಾಗಿ ನಿಮಗಾಗಿ. 10:32:52 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಿ. ಈಗ ಒಂದು ಚಿಕ್ಕ ವಿರಾಮ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಗಂಡು ಬೀರು ಬುಗ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತಿ.

0: ರಾಜ ನನ್ನವನೇ, ಈ ರಾಜ ನನ್ನವನೇ, ನಿನ್ ಸೇರೋಗ್ಬಿಟ್ಟೇನೆ. ಸತ್ತಿ ಅಂತ ಬಂದ್ರೆ ನೀನು ಕೊಯ್ತೀನಿ ಮೂಗನ್ನೇ. ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ. ನನ್ ಸುದ್ದಿಗ್ ನೀ ಬಂದ್ರೆ ಮುರಿ ತಿನ್ನಿ ಸೊಂಟಾನೆ.
1: ಯೋದ್ಯಾವ್ರೆ ಕಾಪಾಡ್ಬೇಕು ನೀನೇ
2: ರಾಜ,
1: ಗಂಡು ಬೀರು ಬುಗ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ತುಂಟಾಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ, ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗೆ, ಆ ಹುಡ್ಗಿ ಜೊತೆಯಾಗೆ, ಆ ಹುಡ್ಗಿ ಜೊತೆಯಾಗೆ.
1: ಅಯ್ಯೋ ದೇವ್ರೇ ಕಾಪಾಡ್.

ಚಿತ್ರದ ಈ ಒಂದು ಚಂದದ ಗೀತೆ. ಧ್ವನಿಯಾಗಿದ್ದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೆ ವಾಣಿ ಜೈರಾಮ್ ಅವರು. ದೊಡ್ಡ ರಂಗೇಗೌಡರ ರಚನೆಗೆ ಸಿ ಅಶ್ವತ್ ಅವರ ಸ್ವರ ಕಲ್ಪನೆ ಇತ್ತು. ಈಗ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಒಂದು ಮುದ್ದಾದ ಗೀತೆ. ಪಡುವಾರಹಳ್ಳಿ ಪಾಂಡವರು ಚಿತ್ರದ ಹಾಡು ಇದು. ಮತ್ತೊಮ್ಮೆ ಈ ಗೀತೆಯ ಸಾಹಿತ್ಯವನ್ನು ರಚಿಸಿರುವವರು ದೊಡ್ಡ ರಂಗೇಗೌಡ ಅವರು. ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆ ಈ ಹಾಡಿಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳ ಯಾನ ಸಾಗ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮುಡಿ ಬರ್ತಾ ಇದೆ. ನಾವಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳಿ ಎಲ್ಲ ಕೇಳುಗರು ಕೂಡ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಈಗಷ್ಟೇ ಮುಡಿ ಬಂತಲ್ಲ ಜೀವನ ಚಕ್ರ ಚಿತ್ರದ ಹಾಡು ಒಳ್ಳೆಯ ವಯಸ್ಸಿದೆ ಅನ್ನುವಂಥದ್ದು. ಆ ಗೀತೆ ಎಸ್ ಜಾನಕಿಯವರು, ವಾಣಿ ಜಯರಾಮ್ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಂತಹ ಗೀತೆ. ಸಾಹಿತಿ ಚಿ ಉದಯಶಂಕರ್, ಸಂಗೀತ ನೀಡಿದ್ದವರು ರಾಜನ್ ನಾಗೇಂದ್ರ. ಈಗ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಅರ್ಚನಾ ಚಿತ್ರದ ಹಾಡನ್ನು ಕೇಳೋಣ. ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ.

ಗುರು ಶಿಷ್ಯರು ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ. ಎಸ್ ಜಾನಕಿಯವರು ಹಾಡಿದಂತಹ ಒಂದು ರೀತಿ ಚಾಲೆಂಜ್ ಅನಿಸುವಂತಹ ಗೀತೆ ನೋಡಿ. ಯಾವುದೇ ಭಾವ ಆದರೂ ಕೂಡ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಹಾಡುವಂಥದ್ದನ್ನು ನೋಡಿದಾಗ ಆ ಮುಖದಲ್ಲಿ ಯಾವುದೇ ಒಂದು ಬದಲಾವಣೆ ಕಾಣಿಸ್ತಾ ಇರಲಿಲ್ಲ ನಮಗೆ. ಆದರೆ ಆ ಧ್ವನಿಯಲ್ಲಿ ಮಾತ್ರ ಅವರು ಮಾಡುವಂತಹ ಒಂದು ಮ್ಯಾಜಿಕ್ ಇದೆಯಲ್ಲ, ಅದು ಹಬ್ಬ ಅನಿಸುವಂಥದ್ದು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನನಗೆ ದೇವರು ನನ್ನ ಗಂಟಲಲ್ಲಿ ಕೂತು ಹಾಡಿಸ್ತಾನೆ ಕೃಷ್ಣ ಪರಮಾತ್ಮ ಅಂತ ಹೇಳಿ. ಒಂದ್ಸರಿ ಅನಿಸುತ್ತೆ ನಮಗೆ, ಹೌದಲ್ವ ಅದು ಎಷ್ಟು ನಿಜ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಗಾಯಕ ಗಾಯಕಿಯರು ಅಂತ ಹೇಳಿದ್ರೆ ಅವರ ಒಂದು ಧ್ವನಿಯನ್ನು ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿತ್ಯ ಮಾಡಬೇಕಾದಂತಹ ಕೆಲವೊಂದು ಅಭ್ಯಾಸಗಳಿರುತ್ತೆ, ಹಾಗೆ ಒಂದು ವಿದ್ವತ್ತನ್ನು ಕೂಡ ಪಡೆದಿರಬೇಕಾಗತ್ತೆ. ಅದ್ಯಾವುದೂ ಕೂಡ ಎಸ್ ಜಾನಕಿ ಅವರು ಮಾಡ್ತಾ ಇರಲಿಲ್ಲ. ಹಾಗೆ ಹಾಡೋದಕ್ಕೆ ಮುಂಚೆ ಸಾಮಾನ್ಯವಾಗಿ ಎಲ್ಲರೂ ಗಂಟಲು ಸರಿ ಮಾಡ್ಕೊಳ್ತಾರೆ ಅಲ್ವಾ, ಅದು ಕೂಡ ಅವರು ಮಾಡ್ತಾ ಇರಲಿಲ್ಲವಂತೆ. ಊಟ ತಿಂಡಿಗಳಲ್ಲಿಯೂ ಕೂಡ ಹೆಚ್ಚಿನ ಒಂದು ಡಯೆಟ್ ಕೂಡ ಅವರು ತಮ್ಮ ಗಂಟಲಿಗಾಗಿ ನಾನು ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತ ಹೇಳಿದ್ರೆ ಯಾವುದೇ ಭಾಷೆಯ ಹಾಡಾದರೂ ಕೂಡ ಕೇವಲ ಅರ್ಧ ಗಂಟೆಯಲ್ಲಿ ಆ ಒಂದು ಆಕ್ಸೆಂಟನ್ನು ಹಾಗೆ ಆ ಒಂದು ಪದದ ಉಚ್ಚಾರಣೆಯನ್ನು ಹಾಗೆ ಅದರ ಭಾವಾರ್ಥವನ್ನು ತಿಳ್ಕೊಂಡು ಎಷ್ಟು ಚೆನ್ನಾಗಿ

ಅವ್ರದೇ ಸ್ಟೈಲ್ ಅಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಂತಹ ಕಲೆಗಾರಿಕೆ ಇದ್ದದ್ದು ಎಸ್ ಜಾನಕಿ ಅವರಿಗೆ ಮಾತ್ರವೇ ಅಂತಾನೆ ಹೇಳಬಹುದು. ಕೇವಲ ಅರ್ಧ ಗಂಟೆಯಲ್ಲಿ ಅದನ್ನ ಕರಗತ ಮಾಡ್ಕೊಳ್ತಾ ಇದ್ರಂತೆ. ನಿಜಕ್ಕೂ ಅವರು ಗಂಧರ್ವ ಗಾಯಕಿಯೇ ಹೌದು ಅಲ್ವಾ? ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಕೇಳುಗರೆಲ್ಲ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿತ್ತು, ಓಲ್ಡ್ ಈಸ್ ಗೋಲ್ಡ್ನ ಇಂದಿನ ಗೀತೆಗಳ ಆಯ್ಕೆ ನಮಗೆ ಖುಷಿಯನ್ನು ನೀಡಿತು ಅಂತ ಹೇಳಿ. ಹೌದು, ನಿಮಗೆ ಖುಷಿಯಾದರೆ ನಮಗೂ ಕೂಡ ನಮ್ಮ ಕೆಲಸದ ಒಂದು ಸಾರ್ಥಕತೆ ಅಂತ ಹೇಳಿ ಅನಿಸುತ್ತೆ. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಈ ಬೆಳಗಿನಿಂದ ನನ್ನ ಜೊತೆಯಾಗಿದ್ರಿ, ಕಾರ್ಯಕ್ರಮಗಳನ್ನು ಕೇಳಿದ್ರಿ, ಸಂದೇಶಗಳನ್ನು ರವಾನೆ ಮಾಡಿದ್ರಿ, ಹೀಗೆ ಸದಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇದರೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವಿನುತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಬರಲಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ 33ರಿಂದ 37ಕ್ಕೆ ಹೆಚ್ಚಿಸಲು 1956 ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆಗೆ ತಿದ್ದುಪಡಿ ತರಲು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮಸೂದೆಯನ್ನು ಮಂಡಿಸುವ ಸಾಧ್ಯತೆ ಇದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ವಿಳಂಬ, ಒಎಂಆರ್ ಶೀಟ್ಗಳ ಗೊಂದಲ ಹಾಗೂ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಹೊರನಡೆಯುವಂತಾದ ಘಟನೆಯ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಕ್ಷೇತ್ರ ಪುನರ್ವಿಂಗಡಣೆ ವಿಷಯದಲ್ಲಿ ಸ್ಥಾನಗಳನ್ನು ಹೆಚ್ಚಿಸುವ ಕುರಿತು ಎಲ್ಲಾ ಭಾಗಿದಾರರೊಂದಿಗೆ ಚರ್ಚಿಸಲಾಗಿದೆ ಎಂದು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 470 ಅಂಕಗಳ ಏರಿಕೆಯೊಂದಿಗೆ 78,565 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 150 ಅಂಕ ಏರಿಕೆಯ ನಂತರ 24,533 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 31 ಪೈಸೆ ಏರಿಕೆಯೊಂದಿಗೆ 95.12 ರೂಪಾಯಿಯಷ್ಟಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಸುಮಧುರ ಅನುಭವಾನು ದಿನ ಕೊಡಿಸುವ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆರ್ಜೆ ವಿನುತಾ ಶಶಿಧರ್ ಕಡೆಯಿಂದ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:04:26. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳುವಂತ ಸಮಯ ಇದು. ಮೊದಲಿಗೆ ಮೂಡಿ ಬರ್ತಾ ಇದೆ ಶ್ರೀಮುರುಳಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯವಿರುವ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ, ಚಿತ್ರ ಭರಾಟೆ.
3: This song is dedicated to all depressed people.

0: ತಾರೆ.
1: ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಜಸ್ ಕರಣ್ ಸಿಂಗ್ ಅವರ ಗಾಯನದಲ್ಲಿ ಅಯ್ಯೋ ಶಿವನೇ ಅನ್ನೋ ಹಾಡು, ಕಲ್ಟ್ ಸಿನಿಮಾದಿಂದ.

ಈಗ ತಾನೇ ಸಂಚಿತ್ ಹೆಗಡೆಯವರ ಗಾಯನದಲ್ಲಿ ಕೇಳಿದಿರಿ ಗೀತೆ. ಚಿತ್ರ ಪೆದ್ದಿ ಚಿತ್ರದ್ದು. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರ ಸಂಗೀತವಿರುವ ಗೀತೆ ಇದಾಗಿತ್ತು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಸೀಟ್ ಎಡ್ಜ್ ಚಿತ್ರದಿಂದ ಟಿಪ್ಪು ಅವರ ಗಾಯನದಲ್ಲಿ ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವಾ ಅವರ ಸಂಗೀತ ಸಂಯೋಜನೆ ಇದೆ.

0: ಸುಮಧುರ ಅನುಭವನು ದಿನ ಕೊಡಿಸುವ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ ಸರಿಯಾಗಿ 11:31. ಈ ಸಮಯ ಕಲಾ ಭಾರತಿಯ ಸಮಯ. ಕಲೆಗೆ ಸಂಬಂಧಿಸಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟ ಅಥವಾ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಕಲಾವಿದರ ಕಿರು ಪರಿಚಯದೊಂದಿಗೆ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳಬಹುದು. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದ್ರೆ 1970-80 ದಶಕದಲ್ಲಿ ನಾಯಕನಾಗಿ ಮಿಂಚಿದ ನಟ ಇವರು. ಇಂದಿಗೂ ಕೂಡ ಪೋಷಕ ನಟನಾಗಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟ. ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಇರಿ. ಒಂದು ಗೀತೆಯ ನಂತರ ಮತ್ತೆ ಸಿಗೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ. ಮೂಡಿ ಬರ್ತಾ ಇದೆ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ಯಾರು ಅಂತ ನಾನು ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋಕ್ಕಿಂತ ಮೊದಲೇನೆ ನಮ್ಮ ಕೇಳುಗರು ಅವರ ಬಗ್ಗೆ ಸಂದೇಶಗಳನ್ನ ಕೂಡ ಕಳಿಸ್ತಾ ಇದ್ದಾರೆ. ಹೌದು, ಇಂದು ನಾವು ಕನ್ನಡ ಚಲನಚಿತ್ರರಂಗದಲ್ಲಿ 1970-80 ದಶಕದಲ್ಲಿ ಪ್ರಮುಖ ನಾಯಕರಾಗಿ ಹಾಗೂ ನಂತರದ ದಿನಗಳಲ್ಲಿ ಪೋಷಕ ನಟನಾಗಿ ಹೆಸರುವಾಸಿಯಾದಂತಹ ಹಿರಿಯ ನಟ, ತಮ್ಮ ವಿಶಿಷ್ಟ ನಟನೆ, ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಳಕಳಿಯನ್ನ ಹೊಂದಿದಂತಹ ವ್ಯಕ್ತಿ ನಟ ಅಶೋಕ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವರು ಹುಟ್ಟಿದ್ದು ಆನೇಕಲ್ನಲ್ಲಿ. 1975 ಬಿಡುಗಡೆಯಾದ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಮೂಲಕ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಲವಾರು ಚಿತ್ರಗಳಲ್ಲಿ ಇವರು ಮಗನಾಗಿ ನಟಿಸಿದ್ದಾರೆ. ಹಾಗೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ರಂಗನಾಯಕಿ ಚಿತ್ರದಲ್ಲಿ ನಾಗರಾಜ್ ಶೆಟ್ಟಿ ಅವರ ಪಾತ್ರ ಇವರ ನಟನಾ ವೃತ್ತಿ ಜೀವನದ ಮೈಲುಗಲ್ಲುಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು. ಮುಂದೆ ಮೂಡಿ ಬರ್ತಾ ಇದೆ ರಂಗನಾಯಕಿ ಚಿತ್ರದಿಂದ ಜಯಚಂದ್ರನ್ ಮತ್ತು ಎಸ್ಪಿ ಶೈಲಜಾ ಅವರ ಗಾಯನದಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸಮಯ ಆಗಿದೆ 11:40 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕಲಾಭಾರತಿಯಲ್ಲಿ ನಟ ಅಶೋಕ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರು ಅಭಿನಯಿಸಿದ ಚಿತ್ರಗಳ ಬಗ್ಗೆ ಹೇಳೋದಾದರೆ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದ ಇವರು ವಿಜಯವಾಣಿ, ಸೂತ್ರದ ಗೊಂಬೆ, ಗೆದ್ದವಳು ನಾನೆ, ಸನಾದಿ ಅಪ್ಪಣ್ಣ, ಬಯಲುದಾರಿ, ದೀಪ, ಭಾಗ್ಯವಂತರು, ಪಾವನಗಂಗಾ, ಕುಂಕುಮ, ರಕ್ಷೆ, ಒಂದು ಪ್ರೇಮದ ಕಥೆ, ಹಾಗೆ ಮಧುರ ಸಂಗಮ, ಮಲ್ಲಿಗೆ, ಸಂಪಿಗೆ, ರಾಮ ಲಕ್ಷ್ಮಣ, ಕಪ್ಪುಕೊಳ, ವರದಕ್ಷಿಣೆ, ರಂಗನಾಯಕಿ, ಗಣೇಶನ ಮಹಿಮೆ, ತಾಯಿಯ ಮಡಿಲಲ್ಲಿ ರಾಜೇಶ್ವರಿ, ಬಾಳು ಬಂಗಾರ, ಅರ್ಚನಾ, ಕಣ್ಣು ತೆರೆಸಿದ ಹೆಣ್ಣು, ಚಲ್ಲಿದ ರಕ್ತ, ಕ್ರಾಂತಿಯೋಗಿ ಬಸವಣ್ಣ, ಹಾಗೆ ರಾಜ ಮಹಾರಾಜ, ಮನೆಗೆ ಬಂದ ಮಹಾಲಕ್ಷ್ಮಿ, ಹೆಣ್ಣಿನ ಸೌಭಾಗ್ಯ, ಹಾಗೆ ಮುಗಿಲ ಮಲ್ಲಿಗೆ, ಹಾಗೇನೆ ನಾ ಪೋಷಕ ಪಾತ್ರಗಳಲ್ಲಿ ಜನ್ಮದ ಜೋಡಿ, ಕೃಷ್ಣಂ ಪ್ರಣಯ ಸಖಿ, ಹಾಗೆ ರಾಜಕುಮಾರ, ಐರಾವತ ಮುಂತಾದ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇವರು ಅಭಿನಯಿಸಿದ ಚಿತ್ರಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಅಬ್ಬಾ, ಎಷ್ಟೊಂದು ಚಿತ್ರಗಳಲ್ಲಿ, ಎಷ್ಟೊಂದು ವಿಭಿನ್ನ ಪಾತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತ ನೋಡೋಕೆ ಕೇಳೋಕೆ ಒಂಥರ ಖುಷಿ ಅನಿಸುತ್ತೆ. ಮುಂದೆ ಮೂಡಿ ಬರ್ತಾ ಇದೆ ಮುಗಿಲ ಮಲ್ಲಿಗೆ ಚಿತ್ರದಿಂದ ಪಿ ಸುಶೀಲಾ ಹಾಗೂ ವಾಣಿ ಜೈರಾಮ್ ಅವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿ ಎಸ್ ನರಸಿಂಹನ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: ಕೇಳಿ ಸಂಗೀತ ಇತ್ತ ಕೇಳಿ ಹಿತ ಮಾತ, ಸುಮಧುರಾನುಭವಾನುದಿನ ಕೊಡಿಸುವ ವಿವಿಧ ಭಾರತಿ, ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
3: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
4: ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ನಟ ಅಶೋಕ್ ಅವರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ತಾ, ಅವರ ಅಭಿನಯದ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಮುಂಗಿ ಬರ್ತಾ ಇದೆ ದೀಪ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, MN ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

0: அவர் செல்வலி லடு லடு திருவா
1: ಕಲಾಭಾರತಿಯಲ್ಲಿ ನಟ ಅಶೋಕ್ ಅವರ ಸುಂದರವಾದ ಗೀತೆಗಳನ್ನ ಕೇಳ್ತಾ ಅವರ ಕಿರು ಪರಿಚಯದೊಂದಿಗೆ ನಾವು ಸಾಕ್ತಾ ಇದ್ದೀವಿ. ಇವರು ಕೇವಲ ಚಲನಚಿತ್ರಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಚಳವಳಿಗಳಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಕಾರ್ಮಿಕರ ಒಕ್ಕೂಟದ ಸಂಘದ ಮತ್ತು 1986 ಕರ್ನಾಟಕ ಚಲನಚಿತ್ರ ಕಲಾವಿದರು ಕೆಲಸಗಾರರು ಮತ್ತು ತಂತ್ರಜ್ಞರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾಗಿ ಚಿತ್ರರಂಗದ ಕಾರ್ಮಿಕರ ಹಕ್ಕುಗಳಿಗಾಗಿ ಇವರು ಹೋರಾಡಿದ್ದಾರೆ. ಕೋಕಾಕ್ ಚಳವಳಿ ಹಾಗೂ ರೈತ ಸಂಘದ ಪ್ರತಿಭಟನೆಗಳಲ್ಲಿ ಕೂಡ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅಂತ ಹೇಳಬಹುದು. ಮುಂದೆ ಮೂಡಿ ಬರ್ತಾ ಇದೆ ಅರ್ಚನಾ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಾವು ನಟ ಅಶೋಕ್ ಅವರ ಅಭಿನಯಿಸಿದ ಚಿತ್ರದ ಗೀತೆಗಳನ್ನು ಕೇಳ್ತಾ ಹಾಗೇನೆ ಅವರ ಬಗ್ಗೆ ಕಿರು ಮಾಹಿತಿಯನ್ನು ಪಡೆದುಕೊಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ನವೋದಯ ನಾಗರಾಜ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಅಶೋಕ್ ಅವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ರೆ, ಹೋವಳೆ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಹರದಿಂದ ಅಶೋಕ್ ಅವರು ಇಂದಿನ ಕಲಾಭಾರತಿಯ ಅತಿಥಿ. ಸನಾದಿ ಅಪ್ಪಣ್ಣ ನನ್ನ ಫೇವರೇಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಶೋಕ್ ಅವರ ವಿಶೇಷ ಮಾಹಿತಿ, ಹಾಗೆ ಸುಮಧುರವಾದ ಹಾಡುಗಳು, ಪುಟ್ಟಣ್ಣನವರ ಗರಡಿಯಲ್ಲಿ ಬೆಳೆದ ಹುಡುಗ, ಸೂಪರ್ ಥ್ಯಾಂಕ್ಸ್ ಅಂತ ಗಿರೀಶ್ ಸುಂದರ ಕುಪ್ಪೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಮಂಗಳ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ಹಿರಿಯ ಕಲಾವಿದರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಇವರ ಉತ್ತಮ ಅಭಿನಯದ ದೀಪ, ಕುಂಕುಮ, ರಕ್ಷೆ ಚಿತ್ರದ ಗೀತೆಗಳು ತುಂಬಾ ಇಷ್ಟ ಅಂತ ಹಾಗೆ ಸುರೇಶ್ ಭಟ್ ಅವರು ಹೇಳ್ತಾ ಇದ್ದಾರೆ. ನಟ ಅಶೋಕ್ ಅವರ ಬಗ್ಗೆ ಮಾಹಿತಿ ಇಷ್ಟ ಆಯ್ತು. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಗನಾಗಿ ಪಾತ್ರ ಮಾಡಿದ್ದು ನನಗೆ ತುಂಬಾ ಮೆಚ್ಚುಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಂದೇಶ ಕಳಿಸಿದ್ದಾರೆ. ಅರುಣಾ ಮೈತ್ರಿ ಜೆಸಿ ರೋಡ್ನಿಂದ ಕಲಾಭಾರತಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಅಂತ ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಳೆ ಹಾಡುಗಳು ಇಷ್ಟ ಆಯ್ತು ಅಂತ. ಹಾಗೇನೆ ಹರೀಶ್ ಮಲ್ಲೇಶ್ವರಂ ಅವರು ಹೇಳ್ತಾ ಇದ್ದಾರೆ, ದೀಪ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ನಮ್ಮ ಮನೆ ಹತ್ರ ಆ ಚಿತ್ರೀಕರಣ ನಡೆದಿತ್ತು, ಅವಾಗ ಅವರನ್ನು ಭೇಟಿಯಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಕೂಡ ಅಶೋಕ್ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರವೀಂದ್ರ ದೇವಗಿರಿಯಿಂದ ಸಂದೇಶವನ್ನ ಕಳಿಸಿದ್ರೆ, ಹಂಪಸಾಗರದಿಂದ ಸೋಮಶೇಖರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಿರ್ಮಲ ಗೋಡ್ಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸುಂದರವಾದ ನಟ ಅಂತ. ಹೌದು, ಬಹಳ ಸುಂದರವಾದ ಅದ್ಭುತವಾದ ನಟ ಅಂತಾನೆ ಹೇಳ್ಬೋದು. ಸಮಯ ಆಗಿದೆ 11:58. ಕಲಾಭಾರತಿಯ ಕೊನೆ ಹಂತದಲ್ಲಿ ನಾವಿದ್ದೀವಿ. ಇಂದಿನ ಕಲಾಭಾರತಿಯಲ್ಲಿ ನಟ ಅಶೋಕ್ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ಕಲಾಭಾರತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಸಮಯ ಆಗಿದೆ 11:59:35 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ ಜಲಾಶಯಗಳಲ್ಲಿ 40 TMC ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 TMC ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾಕ್ಟರ್ ಲಿಂಗರಾಜ ರಾಮಪುರ.
1: ಕಳೆದ 18 ತಿಂಗಳಿಂದ ಅರಳಿಕಟ್ಟೆಯ ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ, ಈ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ, ಹೀಗೆ 60ಕ್ಕೂ ಹೆಚ್ಚು ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗಿದೆ.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಬಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದುಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು. ಕಲಬುರಗಿ ನಗರದ ಎಸ್ಬಿ ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು.

0: ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪಾ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ನಂತರ ಸಾವಿತ್ರಿಬಾಯಿ ಪುಲೆ ಇವರ ಕುರಿತು ಮಾತನಾಡುತ್ತಾರೆ ಡಾ ತೇಜಸ್ವಿನಿ ಯಕ್ಕುಂಡಿಮಠ್. ಮೊದಲಿಗೆ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಗಸ್ಟ್ 1 ಆಗಸ್ಟ್ 7 ತನಕ ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ. ಅಂದ್ರೆ ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ, ಮಗುವಿಗೆ ತಾಯಿ ನಿರಂತರವಾಗಿ ಎದೆ ಹಾಲನ್ನ ಕೊಡಬೇಕು, ಇದರಿಂದ ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅನ್ನೋದು ಮುಖ್ಯ ಉದ್ದೇಶದಿಂದ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಬಂದಿವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ನೀಡಬೇಕು, ಮತ್ತೆ ತಾಯಿಯ ಎದೆ ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ಮಗುವಿಗೆ ಪೂರಕ ಆಹಾರ ಯಾವಾಗಿಂದ ಕೊಡಬೇಕು, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಿಯಾ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, 1 7 ನಾವು ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ, ಇದರ ಪ್ರಾಮುಖ್ಯತೆ ಏನಂತೆ?
2: ಪ್ರತಿಯೊಂದು ತಾಯಿ ಡೆಲಿವರಿ ಆಗತ್ತಿದ್ದಂಗೆ ಇನ್ನು ಮಾಸ ಹೊರಗೆ ಬೀಳದೆ ಇರುವ ಕೂಡ ನಾವು ಆ ಪಾಪವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ಸೊ ಅರ್ಧ ತಾಸಿನಲ್ಲಿ ನಾರ್ಮಲ್ ಡೆಲಿವರಿ ಆದ ಮೇಲೆ ಹಾಲು ಕುಡಿಸೋದು, ಅಂಡ್ ಸಿಸೇರಿಯನ್ ಆದ 1 ತಾಯಿ ಹಾಲುಡಿಸ್ಬೇಕು. ಹಾಲು ಬರುವುದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು, ಆದ್ರೆ ಪಾಪು ಎದೆ ಹಾಲು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ತಯಾರಾಗ್ತದೆ, ಅದರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಫಸ್ಟ್ ಪಾಪುವಿಗೆ ತಾಯಿಯ ಎದೆಗೆ ಹಾಲು ಚೀಪಿಸ್ಲಿಕ್ಕೆ ಹಾಕೋದೇ ಮುಖ್ಯ ಉದ್ದೇಶ, ಅದನ್ನ ಮಾಡಬೇಕು.
1: ಈಗ ಡಾಕ್ಟರ್, ಒಂದು ತಾವು ಹೇಳಿದ್ರಿ ಫಸ್ಟ್ಗೆ ಎದೆ ಹಾಲು ಬಂದ ತಕ್ಷಣನೇ ಪಾಪುಗೆ ಕೊಡಬೇಕು ಅಂತ, ಆದ್ರೆ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದ್ರೆ ಹುಟ್ಟಿದ ತಕ್ಷಣನ ಬರುವಂತ ಈ ಹಾಲು ಗಟ್ಟಿ ಹಾಲು, ಅದಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳಿ ಹೇಳ್ತೀವಿ, ಇದು ಮಗುವಿಗೆ ಒಳ್ಳೇದಲ್ಲ, ಇದು ಮಗುವಿಗೆ ಪಚನ ಆಗುವುದಿಲ್ಲ ಅಂತೇಳಿ ಆ ಹಾಲನ್ನ ಹಿಂಡಿ ತೆಗೆದು ನಂತರ ಕೊಡುವುದಕ್ಕೆ ಶುರು ಮಾಡ್ತಾರೆ, ಇದು
2: ಅದು ಮಾಡ್ಲೇಬಾರದು. ಫಸ್ಟ್ ಟೈಮ್ ಏನು ಹಾಲು ಬರ್ತದೆ ನೀರಿನ ತರ ಅಥವಾ ಸ್ವಲ್ಪ ಗಟ್ಟಿಯಾದ ಹಾಲು, ಕೊಲೆಸ್ಟ್ರಾಲ್ ಅಂತ ನಾವೇನ್ ಹೇಳ್ತೀವೋ, ಅದರಲ್ಲಿ ತಾಯಿಯ ಒಳಗೆ ಇರುವ ವಿಟಮಿನ್ಸ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಏನ್ ಅವಳು ಅಳವಡಿಸ್ಕೊಂಡ್ ಬಂದಿದ್ದಾಳೆ 20 25

0: ವರ್ಷ 28 ವರ್ಷ ಅದು ಸಹ ಪಾಪುಗೆ ಗಿಫ್ಟ್ ತರ ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿನೂ ಹೋಗ್ತದೆ. ಅದರಲ್ಲಿರುವಷ್ಟು ವಿಟಮಿನ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಮೊದಲು ಬಂದ ಹಾಲನ್ನು ಎಂದು ಎಸಿದೆ ಫಸ್ಟ್ ಪಾಪುಗೆ ಕೊಡ್ಬೇಕು.
1: ಮತ್ತೆ ಡಾಕ್ಟರ್, ಸಾಮಾನ್ಯವಾಗಿ ಹುಟ್ಟಿದ ತಕ್ಷಣನೇ ನಾವು ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಈ ಮನೆಯ ಹಿರಿಯ ಮಹಿಳೆಯರು ಏನು ಜೇನುತುಪ್ಪ ನೆಕ್ಸೋದು ಅಥವಾ ಸಕ್ಕರೆ ನೀರನ್ನು ನೆಕ್ಸೋದು ಇದನ್ನೆಲ್ಲ ಮಾಡ್ತಿರ್ತಾರೆ, ಇದು ಅಗತ್ಯ ಇದೆಯಾ?
0: ಅದು ಅನವಶ್ಯಕ ಅಂಡ್ ಕೊಡಲೂಬಾರದು. ಅದರಿಂದ ಇನ್ನೂ ರೋಗಾಣುಗಳು, ಯಾವ ನೀರಲ್ಲಿ ಸಕ್ಕರೆ ನೀರು ಮಾಡಿದಾರೋ ಅದರಿಂದ ನೀವು ಮಗುವಿಗೆ ರೋಗಾಣುಗಳು ಉಡುವ ಸಾಧ್ಯತೆ ಇರುವುದರಿಂದ ತಾಯಿ ಹಾಲು ಬಿಟ್ಟು ಬೇರೆ ಏನೂ ಬೇಕಾಗುವುದಿಲ್ಲ. ಮಗು 6 ತಿಂಗಳು ಆಗುವವರೆಗೆ ಅದಕ್ಕೆ ಬೇಕಾಗುವ ನೀರಿನ ಅಂಶ, ವಿಟಮಿನ್ಸ್, ಕೋಸು ಎಲ್ಲನೂ ದೇವರು ಸರಿ ಮಾತ್ರೆಯಲ್ಲಿ ಹಾಕಿ ಕಳಿಸಿದಾನೆ. ನಾನು ತಾಯಿ ಹಾಲು ಕೊಡುವುದಿಲ್ಲ, ಆಕಳ ಹಾಲು ಕೊಡ್ತೀನಿ ಅಂದ್ರೆ ಆಕಳ ಹಾಲು ತಾಯಿ ಹಾಲಿನಷ್ಟು ಮ್ಯಾಚಿಂಗ್ ಇರುವುದಿಲ್ಲ. ಅದಕ್ಕೆ ತಾಯಿ ಹಾಲು 6 ತಿಂಗಳವರೆಗೂ ಅಷ್ಟೇ ಕೊಡ್ಬೇಕು ಹೊರತು ಬೇರೆ ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಜೇನುತುಪ್ಪ ಆಗ್ಲಿ, ಸಕ್ಕರೆ ನೀರಾಗ್ಲಿ, ನೀರಾಗ್ಲಿ ಏನು ಕೊಡಬೇಕಾಗಿಲ್ಲ ಮಗುವಿಗೆ.
1: ಮಗು ಹುಟ್ಟಿದ ಎಷ್ಟು ತಿಂಗಳುಗಳ ಕಾಲ ಬರೀ ತಾಯಿ ಹಾಲು ಕೊಡ್ಬೇಕು?
0: 6 ತಿಂಗಳವರೆಗೂ, 6 ತಿಂಗಳು, 5 ರಿಂದ 6 ತಿಂಗಳು ಆಗುವವರೆಗೂ ತಾಯಿಯ ಹಾಲು ಅಷ್ಟೇ ಕೊಡ್ಲಿ. ಮೇಲಿನದ್ ಏನೇ ನೀವು ಆಡ್ ಮಾಡ್ಬೇಕಂದ್ರೂ ಮಗು 6 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ ಡಯಟ್ ಅನ್ರಿ, ಹಣ್ಣಂದ್ರಿ, ಜ್ಯೂಸ್ ಅನ್ರಿ. ಆದ್ರೆ 1.5 ವರ್ಷದವರೆಗೂ ತಾಯಿ ಆರಾಮಾಗಿ ಹಾಲು ಕೊಡ್ಲಿಕ್ಕೆ ಒಳ್ಳೇದು. ಒಂದು ರೀತಿ ಅವಳಿಗೆ ವೇಟ್ ಲಾಸ್ ಆಗ್ತದೆ, ಅವಳಿಗೆ ಮುಂದೆ ರೋಗ ನಿರೋಧಕ ಅಲ್ಲದೆ ಪಾಪುವಿಗೆ ಅವಳಿಗೆ ಮುಂದೆ ಪ್ರೆಗ್ನೆನ್ಸಿ ಆಗದೆ ಇರೋ ಕಾಂಟ್ರಸೆಪ್ಟಿವ್ ಇಫೆಕ್ಟ್ ಆಗ್ತದೆ ಮೊದಲ 6 ರಿಂದ 8 ತಿಂಗಳಲ್ಲಿ. ಸೊ 1.5 ವರ್ಷದವರೆಗೂ ಹಾಲು ಕುಡಿಸಿದ್ರೆ ಒಳ್ಳೇದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಮಹಿಳೆಯರಿಗೆ ಹಾಲು ಬರುವುದಿಲ್ಲ ಅಂತ ಹೇಳಿ, ಅಂದ್ರೆ ಅವಾಗ ಪರ್ಯಾಯವಾಗಿ ಅದು ಸಾಕಾಗ್ಲಿಲ್ಲ ಮಗುವಿಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ?
0: ಅಲ್ಲ, ಪಾಪುಗೆ ಸಾಕಾಗ್ಲಿಲ್ಲ ಅಂತ ಗೊತ್ತಾಗೋಗೆ ಪಾಪು ಪದೇ ಪದೇ ಅಳ್ತಾ ಇಲ್ಲ, 2 ತಾಸಿಗೊಮ್ಮೆ ಅದು ಎಷ್ಟು ಹಾಲು ಕುಡಿಯೋದು ಕುಡ್ದು ಆಮೇಲೆ ಬರ್ಪಿಂಗ್ ಮಾಡಿ ಮಲಗಿಸಿದ್ರೆ ಸುಮ್ಮನಿದ್ರೆ ಅದು ಪಾಪುಗೆ ಸಾಕಾಗ್ತಾ ಇದೆ ಅಂತ ಅರ್ಥ. ತಾಯಿಗೆ ಅನ್ಸ್ತಾ ಇರ್ಬೋದು ಹಾಲು ಕಡಿಮೆ ಇದ್ದಿದೆ ಅಂತ, ಆದ್ರೆ ಹಾಲು ಬರ್ತಾನೆ ಇಲ್ಲ, ಸದಾ ಕಾಲ ಪಾಪು ಅಳ್ತಾ ಇದೆ ಅಂತಂದ್ರೆ ಆವಾಗ ನಾವು ಮೇಲಿನ ಹಾಲು ಅಥವಾ ಫಾರ್ಮುಲಾ ಆಲ್ಟರ್ನೇಟ್ ಯೋಚನೆ ಮಾಡಬಹುದು.
1: ಇಲ್ದಿದ್ರೆ ತಾಯಿ ಅದ್ರ ಬಗ್ಗೆ ಜಾಸ್ತಿ ಯೋಚಿಸುವ ಅವಶ್ಯಕತೆ ಇಲ್ಲ ಹೇಳ್ತೀರಿ.
0: ಅಂಡ್ ಇನ್ನೊಂದು ಮಾತು, ಈಗ ಸಪೋಸ್ ಯಾವ್ದೋ ಕಾರಣಕ್ಕೆ ತಾಯಿಗೆ ಹಾಲು ಬರ್ತಾ ಇಲ್ಲ, ಯಾವ್ದೋ ಕಾರಣಕ್ಕೆ ಹಾಲು ಕುಡಿಸಬಾರ್ದು ಅಂತ ಇರ್ತದೆ. ಈಗ HIV ಇದ್ದ ಮಹಿಳೆ, ಈಗ ರೂಲ್ಸ್ ಚೇಂಜ್ ಆಗಿದೆ ಕುಡಿಸಬಹುದು ಅಂತ, ಅಥವಾ ತಾಯಿ ಎಷ್ಟೇ ಪ್ರಯತ್ನ ಪಟ್ರು ಏನೇ ಮೆಡಿಸಿನ್ ನಾವು ಕೊಟ್ರು ಊಟದಲ್ಲಾಗ್ಲಿ ಗುಳಿಗೆ ಆಗ್ಲಿ ಪೌಡರ್ ಆಗ್ಲಿ ಹಾಲು ಬರದೇ ಇದ್ರೆ, ಈಗ ನಮ್ಮ ಹತ್ರ ಬ್ರೆಸ್ಟ್ ಮಿಲ್ಕ್ ಸ್ಟೋರಿಂಗ್ ಬ್ಯಾಂಕ್ಸ್ ಗಳಿವೆ. 6 ತಿಂಗಳಕ್ಕಿಂತ ಸಣ್ಣ ಮಗು ಇದ್ದ ತಾಯಿ ತನ್ನ ಹತ್ರ ಎಕ್ಸೆಸ್ ಹಾಲಿದ್ರೆ ಅದನ್ನ ದಾನದ ರೂಪವಾಗಿ ಬ್ಯಾಂಕಿಗೆ ಕೊಡ್ತಾ ಇದ್ದಾಳೆ, ಆ ಹಾಲನ್ನು ನಾವು ಬಳಸಬಹುದು.
1: ಈಗ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಂದ್ರೆ ಯಾವ ರೀತಿಯಲ್ಲಿ ತಾಯಿ ಮಗುವಿಗೆ ಫೀಡ್ ಮಾಡಬೇಕು, ಅದರ ಒಂದು ಫ್ರೀಕ್ವೆನ್ಸಿ ಸಮಯ ಹೇಗೆ?
0: ಪಾಪುವಿಗೆ 2 ತಾಸಿಗೊಮ್ಮೆ ಫೀಡ್ ಮಾಡಬೇಕು 3 ತಿಂಗಳಾಗುವ, ಆಮೇಲೆ 3 ತಾಸಿಗೆ 1 ಸರ್ತಿ ಫೀಡ್ ಮಾಡ್ಲಿ. 6 ತಿಂಗಳ ಮಗು ಆದ್ಮೇಲೆ 3 ರಿಂದ 4 ತಾಸಿಗೆ 1 ಫೀಡ್ ಮಾಡಿ ಟಾಪ್ ಫೀಡ್ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನ ಮಾಡಿದ್ರೆ ತಾಯಿಗೂ ರೆಸ್ಟ್ ಸಿಗ್ತದೆ, ಪಾಪುಗೂ ಬೇರೆ ತರದ ಡಯಟ್ಗೆ ರೂಢಿ ಆದಂಗೆ ಆಗ್ತದೆ. ಸೊ ಅದನ್ನು ಮಾಡೋದು ಅತಿ ಅವಶ್ಯಕ. ಆಮೇಲೆ ಯಾವಾಗ್ಲೂ ತಾಯಂದ್ರು ಸುಸ್ತಾಗಿರ್ತಾರೆ ನೈಟ್ ಅಲ್ಲಿ ಅಂತ ನಾವು ನೋಡ್ತೇವೆ, ಪಾಪುನ ಪಕ್ಕದಲ್ಲಿ ಇಟ್ಕೊಂಡು ಹಾಲು ಕುಡಿಸ್ತಾರೆ, ಆ ರೀತಿ ಮಾಡ್ಲೇಬಾರ್ದು. ಎಷ್ಟೇ ಕಷ್ಟ ಅನ್ಸಿದ್ರು ಎಷ್ಟೇ ಟಯರ್ಡ್ ಇದ್ರು ಎದ್ದು ಕೂತ್ಕೊಂಡು ಹಿಂದ್ಗಡೆ ಪಿಲ್ಲೋ ಇಟ್ಕೊಂಡು ಕಂಫರ್ಟಬಲ್ ಆಗಿ ಪಾಪುವಿಗೆ ಸಿ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಪಾಪು ತಲೆ ಸ್ಟೆಬಿಲೈಸ್ ಮಾಡಿ ಎದೆ ಹತ್ರ ಕರ್ಕೊಂಡು ಹೋಗಿ ಇಡೀ ನಿಪ್ಪಲ್ಲು ಏರಿಯಾಲ ಇಡೀ ಬಾಯಿ ಅಲ್ಲಿ ಪಾಪು ಹೋಗ್ಬೇಕು. ಕರೆಕ್ಟ್ ಲ್ಯಾಚಿಂಗ್ ಪ್ರೊಸೀಜರ್ ಅಂತ ಅದನ್ನು ಮಾಡಿಯೇ ಹಾಲು ಕುಡಿಸ್ಬೇಕು, ವಿನ ಎಂದು ಮಲಗಿ ಕುಡಿಸಿದೆ ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದು ಕುಡಿಸ್ದೆ ಅಂತಲ್ಲ. ಅದು ತುಂಬಾ ತುಂಬಾ ಮುಖ್ಯ. ಅಂಡ್ 2 ತಾಸಿಗೊಮ್ಮೆ ಸಾಕು, ಪ್ರತಿ ಸರ್ತಿ ಪಾಪು ಅಳದಂತ ಹೇಳಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ತಾಸಿಗೊಮ್ಮೆ ಅಂತ ಇರುವುದಿಲ್ಲ, ಅದು ಬೇರೆ ಕಾರಣಕ್ಕೂ ಅಳ್ತಾ ಇರಬಹುದು. ಸೊ 2 ತಾಸಿಗೊಮ್ಮೆ 3 ತಿಂಗಳವರೆಗೂ ಇಸ್ ಓಕೆ.
1: ಅಂದ್ರೆ ಈ ಫೀಡಿಂಗ್ ಮಾಡುವಂತ ಪೊಸಿಷನ್ ಏನಿದೆ ಇದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಅದರಿಂದ ತಾಯಿಗೂ ಅನುಕೂಲ ಮತ್ತೆ ಮಗುವಿಗೂ ಕೂಡ.
0: ಹೌದು ಹೌದು. ಹೌದು.
1: ಮತ್ತೆ ಹಾಲು ಕುಡಿಸಿದ ಮೇಲೆ ಎಷ್ಟೊಂದು ಮಕ್ಕಳು ತಕ್ಷಣಕ್ಕೆನೆ ಒಮಿಟ್ ಮಾಡ್ತವೆ.
0: ಪಾಪ ತುಂಬಾ ಹೊತ್ತು ಅತ್ತು ಲ್ಯಾಚಿಂಗ್ ಪೊಸಿಷನ್ ಸರಿ ಇರ್ಲಿಲ್ಲ, ಅಥವಾ ಬಹಳಷ್ಟು ಹಾಲು ಕುಡಿಸಿದ ಮೇಲೆ ಕೂಡ ಅದು ಸ್ವಲ್ಪ ಸರ್ವಸಾಮಾನ್ಯವಾಗಿ ಸ್ವಲ್ಪ ಅಮೌಂಟ್ ಹೊರಗಡೆ ಬರೋದು ಕರೆಕ್ಟ್. ಬಟ್ ಅದನ್ನ ಹೆಗಲಿಗೆ ಹಾಕೊಂಡು ಪಾಪಗೆ ಬರ್ಪಿಂಗ್ ಅಂತ ಹೇಳ್ತೀವಿ, ಬೆನ್ನು ತಟ್ಟಿ ಅದು ಡರ್ಕೆ ಬರ್ಸೋದು ಮಾಡಿ ಆಮೇಲೆ ಬೇಬಿಗೆ

0: ಮುಳುಗಿಸ್ಬೇಕು. ಅದು ಸ್ವಲ್ಪ ಹೊರಗಡೆ ಕಕ್ಕಿಸ್ಕೊಳ್ತದೆ ಅಥವಾ ಹೊರಗಡೆ ವಾಮಿಟ್ ಆದ್ರೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡ್ಬೇಕಂತಿಲ್ಲ, ಅದು ಸಾಕಷ್ಟು ಹಾಲು ಕುಡಿದು ಎಕ್ಸಸ್ ಇದ್ದು ಮಾತ್ರ ಅದು ವಾಮಿಟ್ ಮಾಡಿರ್ತದೆ. ನಾರ್ಮಲ್ ಬೇಬಿ ಹೇಳ್ತಾ ಇದ್ದೀನಿ, ಜ್ವರ ಬಂದಿತ್ತು, ಲೂಸ್ ಮೋಷನ್ ಆಗಿತ್ತು, ಆ ಬೇಬಿ ಬ್ರೆಸ್ಟ್ ಫೀಡಿಂಗ್ ತಗೊಳ್ಳಿಲ್ಲ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳು ಡಾಕ್ಟರಿಗೆ ಕಾಣಿಸೋದು ಅಥವಾ ಚೆಕಪ್ ತಗೊಳ್ಳೋದು ಒಳ್ಳೇದು. ಬಟ್ ನಾರ್ಮಲ್ ಬೇಬಿ ಸ್ವಲ್ಪ ವಾಂತಿ ಮಾಡ್ಕೊಂತು ಅಂದ್ರೆ ಅದ್ರ ಬಗ್ಗೆ ಭಯಭೀತರಾಗೋದು ಅವಶ್ಯಕತೆ ಇಲ್ಲ.
1: ಈಗ ಡಾಕ್ಟರ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ತಾಯಿ ಗಮನಿಸಬೇಕಾಗಿದ್ದು, ಹಾಲು ಕುಡಿಸಿದ್ರಷ್ಟೇ ಸಾಲದು, ಅದನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಒಂದು ಡರಿಕೆ ಬರುವವರೆಗೂ ಸ್ವಲ್ಪ ಬೆಣ್ಣೆನ ಕೈಯಾಡಿಸ್ಕೊಂಡಿರ್ಬೇಕು.
0: ಹೌದು ಹೌದು.
1: ಅವಾಗ ಒಂದು ಕುಡಿದಂತ ಹಾಲು ಗಂಟಲಿನಿಂದ ಕೆಳಗಡೆಗೆ ಇಳಿತದೆ, ವಾಮಿಟ್ ಮಾಡುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ.
0: ಹೌದು. ಅದಲ್ಲದೆ ವಾಮಿಟ್ ಮಾಡೋದು ಒಂದ್ ರೀತಿ ದೇವರ ಸೃಷ್ಟಿ ಅನ್ಕೊಳ್ಳಿ ಒಳ್ಳೇದೆ, ಅದ್ರ ಬದ್ಲಿ ಅದು ತನ್ನ ಉಸಿರಾಟದ ನಲ್ಲಿಗೆ ಹೋಗಿ ಟ್ರೇಕ್ನಿಂದ ಹೋದ್ರೆ ಅದಕ್ಕೆ ಉಸಿರಾಟದ ತೊಂದರೆ ಆಗಿ ಅದರಿಂದ ದುಷ್ಪರಿಣಾಮಗಳು ಇನ್ನು ಕೆಟ್ಟದಾಗಿರ್ತದೆ. ಅದಕ್ಕೆ ಪ್ರತಿ ಸಾರ್ತಿ ರಾತ್ರಿ ಇರ್ಲಿ ನಡರಾತ್ರಿ ಇರ್ಲಿ 3 ಗಂಟೆ ಇರ್ಲಿ ಪಾಪುಗೆ ಹಾಲು ಕುಡಿಸಿದ ತಕ್ಷಣ ಡರ್ಕೆ ಬರೆಸುವ ಪ್ರಕ್ರಿಯೆ ಬಹಳ ಬಹಳ ಮುಖ್ಯ, ಅದನ್ನ ಮಾಡ್ಲೇಬೇಕು ನಾವು.
1: ಈಗ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಅಂತಂದಾಗ, ಒಂದು ತಾಯಿಯ ಹಾಲು ಮಗುವನ್ನು ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶವನ್ನ ಮಗು ಪಡ್ಕೊಳ್ತದೆ. ಇಲ್ಲಿ ತಾಯಿ ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ.
0: ತಾಯಿ ಸೇವಿಸುವ ಆಹಾರದಲ್ಲಿ ಆದಷ್ಟು ಸ್ಪೈಸಿ ಖಾರ ಕರೆದದ್ದು ತಿನ್ನದೆ ಹೆಲ್ದಿ ಫುಡ್ ಅಂದ್ರೆ ಹಣ್ಣು ಹಂಪಲು ಮನೇಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಪಾಪುಗದು ಅವಳು ಊಟ ಮಾಡಿದ ಸ್ಪೈಸಿ ಫುಡ್ ಪಾಪುಗೆ ಹೋಗ್ತದಂತಿಲ್ಲ, ಬಹಳ ಮೆಣಸಿನ್ಕಾಯಿ ಹಾಕಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿದ್ರೆ ಪಾಪುಗೆ ಹೋಗುದಿಲ್ಲ. ಬಟ್ ಫ್ಲೇವರ್ ಅಂತ ಹೇಳ್ತೀವ, ರುಚಿ, ಆ ರುಚಿ ಚೇಂಜ್ ಆಗ್ತದೆ ಬೇಬಿಗೆ. ಅದಕ್ಕೋಸ್ಕರ ನಾವು ಹೇಳೋದು ಆದಷ್ಟು ಜಂಕ್ ಫುಡ್ ಬೇಡ, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡ್ರಿ ಸೇವಿಸ್ರಿ ಅಂತ. ಅದು ಒಂದು ಬಹಳ ಮುಖ್ಯ, ಫ್ಲೇವರ್ ಚೇಂಜ್ ಆಗಬಾರ್ದು ಬೇಬಿಗೆ.
1: ಈಗ 1.5 ವರ್ಷಗಳ ಕಾಲ ತಾಯಿ ಹಾಲು ಮಗುವಿಗೆ ಕೊಟ್ರೆ ಉತ್ತಮ ಅಂತ ತಾವು ಹೇಳಿದ್ರಿ, ಅಂದ್ರೆ ಇದರಿಂದ ಮಗುವಿಗೆ ಏನೇ ಲಾಭ ಆಗ್ತದೆ?
0: ಫಸ್ಟೇ ಹೇಳಿದೆ, ಪಾಪುಗೆ ಬೇಕಾಗಿದ್ದ ನ್ಯೂಟ್ರಿಷನ್ ತಾಯಿಯಿಂದ ಸಿಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ಬೆಳವಣಿಗೆಗೆ ಬೇಕಾಗಿದ್ದ ಅತಿ ಅವಶ್ಯ ವಿಟಮಿನ್ಸ್, ಅವಾಗ ಗ್ರೋತ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ ಅದು ಅಲ್ಲದೆ ತಾಯಿಯ ರೋಗ ನಿರೋಧಕ ಶಕ್ತಿದು ಆಂಟಿ ಬಾಡೀಸ್ ಏನಿದೆ ಅದು ಗಿಫ್ಟ್ ತರ ಪಾಪುವಿಗೂ ಸಿಗ್ತದೆ. ಅದು ಬಹಳ ಬಹಳ ಮುಖ್ಯ. ಇದರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್, ಯಾವ್ದು ನಾವು ಅಲಕ್ಷ್ಯ ಮಾಡ್ತಾ ಇದೀವಿ ಈಗಿನ ಫಾಸ್ಟ್ ಡೇಸ್ ಅಲ್ಲಿ, ಅಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್, ಆ ಪ್ರೀತಿ, ಆ ಅಟ್ಯಾಚ್ಮೆಂಟ್ ಏನ್ ಬರ್ತದೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಲಿಕ್ಕೆ ಬಯಸೋದು. ಅದು ಮಗುವಿಗೂ ಹೌದು ತಾಯಿಗೂ ಹೌದು,
1: ಬಾಂಧವ್ಯ ಬೆಳೀತದೆ.
0: ಆ ಬಾಂಧವ್ಯ ಬೆಳಿಲಿಕ್ಕೆ ಬೇಕು, ಇದು ಒಂದು ಮುಖ್ಯ ಸರಣಿ.
1: ಈಗ ಡಾಕ್ಟ್ರೆ, ನಮ್ಮ ಪ್ರಸ್ತುತ ಮಹಿಳೆಯರ ಸ್ಥಿತಿಗತಿಯನ್ನ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಕೆಲವು ಹಗಲು ಪಾಳಿ, ಕೆಲವು ರಾತ್ರಿ ಪಾಳಿ, ಅಂದ್ರೆ ಒಂದು ಮನೆಯಿಂದ ಸುಮಾರು ಹೊತ್ತು ಅವರು ಹೊರಗಡೆಗೆ ಇರ್ತಾರೆ. ಇಂಥವ್ರಿಗೆ ಮಗುವಿಗೆ ನಿಯಮಿತವಾಗಿ ಹಾಲು ಉಣಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಇಂಥವ್ರು ಏನ್ ಮಾಡ್ಬಹುದು ಅಂತೀರಿ?
0: ಈಗ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದ್ರೆ ಬ್ರೆಸ್ಟ್ ಪಂಪ್ ಅಂತಿದೆ, ಅದ್ರ ಬಗ್ಗೆ ಹೇಗೆ ಮಿಲ್ಕ್ ಪಂಪ್ ಮಾಡಿ ಫ್ರಿಜ್ ಅಲ್ಲಿ ಇಡಬೇಕು, ಹೇಗೆ ಅದನ್ನ ತೆಗೆದು ವಾರ್ಮ್ ಮಾಡಿ ಪಾಪು ಕುಡಿಸ್ಬೇಕು, ಅದೆಲ್ಲಾನು ಕಲ್ಸ್ಕೊಡ್ತಾ ಇದ್ದಾರೆ. ಸೊ ಬ್ರೆಸ್ಟ್ ಪಂಪ್ ಮಾಡಿ ಹಾಲೇನಿದೆ ಅದನ್ನ ಸ್ಟೋರ್ ಮಾಡಬಹುದು, 3-4 ತಾಸು ಏನೂ ಆಗುದಿಲ್ಲ. ಅದನ್ನ ಯೂಸ್ ಮಾಡಿ ಬೇಬಿಗೆ ಫೀಡ್ ಮಾಡೋದು ಒಳ್ಳೇದು. ಹೊರಗಡೆದು ಅಥವಾ ಮೇಲಿಂದು ಅಥವಾ ಫಾರ್ಮುಲಾ ಫೀಡ್ ಕೊಡೋಕ್ಕಿಂತ ತಾಯಿಗೆ ಸಾಕಷ್ಟು ಹಾಲು ಬರ್ತಾ ಇದೆ, ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನ ಸ್ಟೋರ್ ಮಾಡಿ ಕುಡಿಸೋದು ಬಹಳ ಮುಖ್ಯ.
1: ಮತ್ತೆ ಈಗ ಸಾಕಷ್ಟು ಈ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಅರೆ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಈ ಬ್ರೆಸ್ಟ್ ಫೀಡಿಂಗ್ ಇರುವ ತಾಯಂದ್ರಿಗೆ ಒಂದ್ ಸ್ವಲ್ಪ ಮನೆಗೆ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶವನ್ನು ಕೂಡ ಈಗ ಇಲಾಖೆಗಳು ನೀಡಿವೆ. ಅದರ ಸದುಪಯೋಗವನ್ನು ಕೂಡ ಮಹಿಳೆ ಪಡ್ಕೋಬಹುದು.
0: ಹೌದು ಹೌದು, ಮಾಡ್ಲೇಬೇಕದನ್ನ.
1: ಮತ್ತೆ ಡಾಕ್ಟರ್ ಇನ್ನೊಂದು, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ನೋಡಿದಾಗ ಅವರು ಯಾವುದೇ ಒಂದು ಸಂಕೋಚ ಮುಲಾಜು ಇಲ್ಲದೇನೆ ಮಗುವಿಗೆ ನಿಯಮವಾಗಿ ಹಾಲು ಕುಡಿಸುವುದಾಗ್ಲಿ ಮಕ್ಕಳಿಗೆ ಬೆಳೆಸುವುದಾಗ್ಲಿ ಮಾಡ್ತಿರ್ತಾರೆ. ನಮ್ಮ ನಗರ ಪ್ರದೇಶಕ್ಕೆ ಬಂದಾಗೆ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಮಹಿಳೆಯನ್ನ ಕಾಡ್ತಾ ಇರ್ತದೆ. ಅಂದ್ರೆ ಬಹಳ ದಿನಗಳ ಕಾಲ ಮಗುವಿಗೆ ಫೀಡ್ ಮಾಡಿದ್ರೆ ಎಲ್ಲಿ ನನ್ನ ಫಿಗರ್ ಹಾಳಾಗ್ತದೆ ಅನ್ನೋ ಒಂದ್ ಸ್ವಲ್ಪ ಕಾನ್ಶಿಯಸ್ ಕೆಲವು ಮಹಿಳೆಯರಲ್ಲಿ ಇರ್ತದೆ.
0: ಅಲ್ಲ, ಅದು ತಪ್ಪು ಕಲ್ಪನೆ. ಅವರು ತಮ್ಮ ಫಿಗರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಲು ಕುಡಿಸ್ಲಿ, ಹಾಲು ಕುಡಿಸಿದ್ರೆ ಅವ್ರಿಗೆ ವೇಟ್ ಲಾಸು ಆಗ್ತದೆ, ಅವ್ರ ಫಿಗರು ಚೆನ್ನಾಗಿ ಮೇಂಟೈನ್ ಆಗ್ತದೆ. ಸೊ ಹಳ್ಳಿಯ ಜನ ಯಾಕೆ ಸ್ಲಿಮ್ ಅಂಡ್ ಟ್ರಿಮ್ ಇರ್ತಾರೆ ಅಂದ್ರೆ ಹಾಲು ಕುಡಿಸ್ತಾ ಇದ್ದಾರೆ. ಸೊ ಶಹರದವರು ಹಾಲು ಕುಡಿಸಿದ್ರೆ ಅವರಿಗೂ ಚೆನ್ನಾಗಿ ಫಿಗರ್ ಮೇಂಟೈನ್ ಆಗಿ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಮುಜುಗರ ಪಡ್ತೀವಿ.

0: ಈಗ ಡಾಕ್ಟರ್ ಪ್ರಿಯಾ ಅವರ ಒಂದು ಕೊನೆಯ ಪ್ರಶ್ನೆ. ನಮ್ಮ ಭಾವಿ ತಾಯಂದ್ರು ಈಗ ಗರ್ಭಿಣಿಯರಿದ್ದಿರಬಹುದು, ಮುಂದಿನ ಕೆಲವು ದಿನಗಳಲ್ಲಿ ತಾಯಂದಿರ ಆಗುವಂತ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ಈ ಒಂದು ಎದೆ ಹಾಲಿನ ಮಹತ್ವ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
1: ಒಂದು 5ನೇ ಅಥವಾ 6ನೇ ತಿಂಗಳಲ್ಲಿ ಅವರು ತಮ್ಮ ಹೊಟ್ಟೆಗೆ ಸ್ಟ್ರೆಚ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಟೈಮಲ್ಲಿ ಸ್ತ್ರೀರೋಗ ತಜ್ಞರು ಅವರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಲ್ದೆ ಅವರ ನಿಪ್ಪಲ್ ಶೇಪ್ ಸರಿಗಿದೆಯಾ ಇಲ್ವಾ, ಇನ್ವರ್ಟೆಡ್ ಇದೆಯೋ ಹೆಂಗೋ, ಬ್ರೆಸ್ಟ್ ಮಸಾಜ್ ಹೇಗ್ ಮಾಡ್ಕೊಳ್ಳೋದು, ಪಾಪು ಹಾಲ್ಸ್ಗೆ ಏನೆಲ್ಲ ತಯಾರಿ ಮಾಡ್ಬೇಕು ಅದೆಲ್ಲಾನು ಕಲ್ಸಿಕೊಡ್ತದೆ. ಆಮೇಲೆ ಅವ್ರು ಕಲ್ಕೊಂಡು ಅದ್ರ ಬಗ್ಗೆ ಅರಿವು ಇದ್ರೆ ಹಾಲು ಕುಡ್ಸೋಕೆ ಎಂದು ಮುಜುಗರ ಮಾಡಲ್ಲ.
0: ಅಂದ್ರೆ ಎದೆ ಹಾಲೇ ಶ್ರೇಷ್ಠ ಅನ್ನೋ ಮಾತನ್ನ ಇದು ಜಗತ್ತು ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ.
1: ಒಪ್ತೀನಿ.
0: ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು

0: ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ. ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು ಎಲ್ಲ ಮಹಿಳೆಯರು ಒಪ್ತಾರೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ. ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್.
2: ಸಾವಿತ್ರಿಬಾಯಿ ಪುಲೆ ಸಾಹಿತಿ, ಸಮಾಜ ಸುಧಾರಕಿ, ಪ್ರಥಮ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಕ್ರಾಂತಿಕಾರಿ ಪತಿ ಮಹಾತ್ಮ ಜ್ಯೋತಿಬಾ ಪುಲೆಯವರೊಂದಿಗೆ ಸರಿಸಮಾನವಾಗಿ ಹೋರಾಡಿದರು. ಆದರೆ ಜಾತಿಯ ದೆಸೆಯಿಂದ ಹಾಗೂ ಮಹಿಳೆಯ ಕಾರಣದಿಂದ ಅವರ ಸಾಧನೆಗಳು ಬೆಳಕಿಗೆ ಬಂದಿಲ್ಲ. ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ. ಆದರೆ ಅವರ ವೈಯಕ್ತಿಕ ಸಾಧನೆಯ ಬಗ್ಗೆ ಬಹಳಷ್ಟು ಪರಿಚಯವಿಲ್ಲ. ಅವರು ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಅವರು ಜನಸಾಮಾನ್ಯರ ಮತ್ತು ಸ್ತ್ರೀ ಶಿಕ್ಷಣದ ಪ್ರಮುಖ ಪ್ರತಿಪಾದಕಿಯಾಗಿದ್ದಾರೆ. ಮಹಿಳೆಯರ ವಿಮುಕ್ತಿಯ ಚಾಂಪಿಯನ್ ಆಗಿದ್ದಾರೆ. ಕವಿಯತ್ರಿಯಾಗಿದ್ದಾರೆ. ಜಾತಿವಾದ ಹಾಗೂ ಪುರುಷ ಪ್ರಾಧಾನ್ಯತೆ ಉಚ್ಛ್ರಾಯ ಸ್ಥಿತಿಯಲ್ಲದ ಸಮಾಜದಲ್ಲಿ ಬದುಕಿದ್ದ ಸಾವಿತ್ರಿಬಾಯಿಯವರು ದಿಟ್ಟ ನಾಯಕಿಯಾಗಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನ ಹಾಗೂ ಹೋರಾಟಗಳು ಎಲ್ಲರಿಗೂ ಚಿರಪರಿಚಿತವಾಗಬೇಕು ಮತ್ತು ಸಕಲರ ಮೆಚ್ಚುಗೆಗೆ ಇವರು ಪಾತ್ರರಾಗಬೇಕು. ಇವರ ಕುರಿತು ಮರಾಠಿಗರಲ್ಲದವರಿಗೂ ಮಾಹಿತಿ ದೊರೆಯಬೇಕು ಎಂದು ಬ್ರಜರಾಜನ್ ಮಣಿಯವರು ಒಂದೆಡೆ ಬರೆದಿದ್ದಾರೆ. ಇಂತಹ ಸಾವಿತ್ರಿಬಾಯಿಯವರ ಕಿರುಪರ್ಯ ಹೀಗಿದೆ. ಸಾವಿತ್ರಿಬಾಯಿಯವರು ಅಂದಿನ ಮುಂಬೈ ಪ್ರಾಂತ್ಯದ ನೈಗಾಂವ್ ಎಂಬ ಹಳ್ಳಿಯಲ್ಲಿ 3 ಜನವರಿ 1831 ಜನಿಸಿದರು. ಅವರದು ಕೃಷಿಕರ ಕುಟುಂಬವಾಗಿತ್ತು. ಬಾಲ್ಯ ವಿವಾಹ ಜನಜನಿತವಾಗಿದ್ದ ಆ ಕಾಲದಲ್ಲಿ 9 ವರ್ಷದ ಬಾಲೆ ಸಾವಿತ್ರಿಯವರನ್ನು 12 ವರ್ಷದ ಬಾಲ ಜ್ಯೋತಿಬಾರವರೊಂದಿಗೆ 1840 ವಿವಾಹ ಮಾಡಿಕೊಡಲಾಯಿತು. ಮಹಾತ್ಮ ಜ್ಯೋತಿಬಾ ಪುಲೆಯವರು ಒಬ್ಬ ಮಹಾನ್ ಚಿಂತಕರು, ಸಹೃದಯರು ಹಾಗೂ ಸಮಾಜ ಸುಧಾರಕರಾಗಿದ್ದು ರೈತರಿಗೆ ಹಾಗೂ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಹಾಗೂ ಗೌರವವನ್ನು ದೊರಕಿಸಿಕೊಡಲು ಅಹರ್ನಿಶೆ ದುಡಿದಾಗಿದ್ದಾರೆ. 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಜಾತಿವಾದ, ಮೂಢನಂಬಿಕೆ ಇವೇ ಮೊದಲಾದ ಸಾಮಾಜಿಕ ಅನಿಷ್ಟಗಳಿಂದ ಹೋರಾಡಿದವರಾಗಿದ್ದಾರೆ. ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಮನಗಂಡಿದ್ದ ಜ್ಯೋತಿಬಾರವರು ಜಾತಿ, ಧರ್ಮ, ಲಿಂಗ ಇವೇ ಮೊದಲಾದ ಬೇವಿಲ್ಲದೆ ಎಲ್ಲರಿಗೂ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿದ್ದ ಜ್ಯೋತಿಬಾರವರು ಶಿಕ್ಷಣದ ವ್ಯಾಪಕ ಪ್ರಸಾರಕ್ಕೆ ಮಹಿಳಾ ಶಿಕ್ಷಕ ವೃಂದದ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಮನಗಂಡಿದ್ದರು. ಆದ್ದರಿಂದಲೇ ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯವರನ್ನು ಶಿಕ್ಷಕಿಯನ್ನಾಗಿ ತರಬೇತಿ ಕೊಡಿಸಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮನೋಭಾವದವರಾಗಿದ್ದ ಜ್ಯೋತಿಬಾರವರ ತಂದೆ ತಮ್ಮ ಸೊಸೆಯಾದ ಸಾವಿತ್ರಿಬಾಯಿಯವರಿಗೆ ಶಿಕ್ಷಕಿಯಾಗಿ ತರಬೇತಿ ನೀಡುವುದನ್ನು ನಿಲ್ಲಿಸದಿದ್ದರೆ ಮನೆಯಿಂದ ಹೊರಗೆ ಹಾಕುವ ಬೆದರಿಕೆಯನ್ನು ಒಡ್ಡುತ್ತಾರಂತೆ. ಆದರೆ ಇದಾವುದಕ್ಕೂ ಅಂಜದ ಅಳುಕದ ಈ ದಂಪತಿಗಳು ತಮ್ಮ ನಿಲುವಿಗೆ ಚಲರಾಗಿರುತ್ತಾರೆ. ಸಾವಿತ್ರಿಬಾಯಿಯವರು ಶಿಕ್ಷಕರ ತರಬೇತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತಾರೆ. 1848 ಬಾಕಿಯರಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ತೆರೆಯುತ್ತಾರೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಸಂಪ್ರದಾಯಸ್ಥರ ಕಟು ಟೀಕೆಗೆ ಒಳಗಾದರೂ ತಮ್ಮ ಶಿಕ್ಷಕ ವೃತ್ತಿಯನ್ನು ಸಾವಿತ್ರಿಬಾಯಿಯವರು ಮುಂದುವರಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ದಂಪತಿಗಳು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ಅವರೀರ್ವರನ್ನು ಗೌರವಿಸುತ್ತದೆಯಂತೆ. 1852 ಸಾವಿತ್ರಿಬಾಯಿಯವರು ಮಹಿಳಾ ಸೇವಾ ಮಂಡಳವನ್ನು ಪ್ರಾರಂಭಿಸಿ ಮಹಿಳೆಯರಲ್ಲಿ ಮಾನವ ಹಕ್ಕುಗಳು, ಗೌರವಯುತ ಜೀವನ ನಡೆಸುವಿಕೆ ಹಾಗೂ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾರೆ. ಅಂದಿನ ಸಮಾಜದಲ್ಲಿ ವಿಧವೆಯರ ಕೇಶಮುಂಡ

0: ಪಠನ ಮಾಡುವ ಅನಿಷ್ಟ ಸಂಪ್ರದಾಯ ರೂಢಿಯಲ್ಲಿತ್ತು. ಅದರ ವಿರುದ್ಧವೂ ಯಶಸ್ವಿ ಹೋರಾಟವನ್ನು ಸಾವಿತ್ರಿಬಾಯಿಯವರು ನಡೆಸುತ್ತಾರೆ. ಬಾಲ್ಯವಿವಾಹ ಪದ್ಧತಿ ಆಗ ಸಾಮಾನ್ಯವಾಗಿದ್ದು ಎಳೆಯ ಹೆಣ್ಣು ಮಕ್ಕಳನ್ನು ವಯಸ್ಕ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಿದ್ದರಿಂದ, ಆ ಕಾಲದಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿದ್ದರಿಂದ ಗಂಡಂದಿರು ಅಕಾಲ ಮರಣಕ್ಕೆ ತುತ್ತಾಗುವ ಪ್ರಮಾಣ ಹೆಚ್ಚಾಗಿತ್ತು. ಆದ್ದರಿಂದ ಬಾಲವಿಧವಿಯರ ಸಂಖ್ಯೆಯೂ ಕೂಡ ಗಣನೀಯವಾಯಿತು. ಇಂತಹ ವಿಧವಿಯರಿಗೆ ಬೆಂಬಲವಾಗಿ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ನಿಲ್ಲುತ್ತಾರೆ. ಗರ್ಭಿಣಿ ವಿಧವಿಯರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರದೃಷ್ಟರ ಘಟನೆಗಳನ್ನು ನೋಡಿ ಇವರಿಬ್ಬರು ತುಂಬಾ ನೊಂದಿದ್ದರು. ಗರ್ಭಿಣಿ ಸ್ತ್ರೀಯೊಬ್ಬರು ಅನಾನುಕೂಲ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅದನ್ನು ತಡೆದ ಈ ದಂಪತಿಗಳು ಆ ಮಗು ಹುಟ್ಟಿದ ನಂತರ ಅದನ್ನು ದತ್ತು ತೆಗೆದುಕೊಂಡು ಮಗುವನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭಾಷಣ ನೀಡುತ್ತಾರೆ ಹಾಗೂ ತನ್ಮೂಲಕ ಎರಡು ಜೀವಗಳನ್ನು ಉಳಿಸುತ್ತಾರೆ. ಅಂತೆಯೇ ಸ್ವಂತ ಮಕ್ಕಳಿಲ್ಲದ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಯಶವಂತರಾವ್ ಎಂದು ನಾಮಕರಣ ಮಾಡಿ ತಮ್ಮ ಸಮಗ್ರ ಪ್ರೀತಿಯನ್ನು ಉತ್ತಮ ಸಂಸ್ಕಾರಗಳನ್ನು ದಾರಿಯೆರೆಯುತ್ತಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡುತ್ತಾರೆ. ನುಡಿಗಿಂತ ನಡೆ ಮುಖ್ಯ, ಆಡುವುದಕ್ಕಿಂತ ಮಾಡುವುದು ಶ್ರೇಷ್ಠ ಎಂಬುದನ್ನು ತಮ್ಮ ಕೃತಿಯ ಮೂಲಕ ತೋರಿಸಿದ ಈ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಒಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ. ಅತ್ಯಾಚಾರಕ್ಕೊಳಗಾಗಿ ಗರ್ಭಧರಿಸಿದ ನತದೃಷ್ಟ ಹೆಣ್ಣು ಮಕ್ಕಳ ಆರೈಕೆ ಹಾಗೂ ಸುರಕ್ಷಿತ ಹೆರಿಗೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹವನ್ನು ತೆರೆಯುತ್ತಾರೆ. ಇಲ್ಲಿ ಜನಿಸಿದ ಮಕ್ಕಳನ್ನು ಸಾವಿತ್ರಿಬಾಯಿಯವರು ತಮ್ಮ ಸ್ವಂತ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿದ್ದರಂತೆ. ಅಸ್ಪೃಶ್ಯತೆಯ ವಿರುದ್ಧವೂ ಸಮರ ಸಾರಿದ್ದ ಇವರು ವಿವಿಧ ಬಗೆಯಲ್ಲಿ ಸಮಾನತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಗುಲಾಮಗಿರಿಯಂತ ಗ್ರಂಥಗಳನ್ನು ಬರೆದ ಜ್ಯೋತಿಬಾರವರು ಒಬ್ಬ ಶ್ರೇಷ್ಠ ಲೇಖಕರಾಗಿ ಜಗತ್ತಿಗೆ ಪರಿಚಯರಾದಂತೆ ಸಾವಿತ್ರಿಬಾಯಿಯವರು ಒಬ್ಬ ಶ್ರೇಷ್ಠ ಕವಯಿತ್ರಿಯಾಗಿದ್ದರು. ಅವರು ಬರೆದ ಮರಾಠಿ ಭಾಷಾ ಕಾವ್ಯಾಪುಲೆ ಎಂಬ ಕವನ ಸಂಕಲನ 1854ರಲ್ಲಿ ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿತು. ಬ್ರಿಟಿಷ್ ಸರ್ಕಾರವು ಸಾವಿತ್ರಿಬಾಯಿಯವರ ಸಾಹಿತ್ಯವನ್ನು ಗುರುತಿಸಿತ್ತು. ಈ ತೆರನಾದ ಮನ್ನಣೆಗೆ ಪಾತ್ರರಾದ ಪ್ರಥಮ ಮಹಿಳಾ ಲೇಖಕಿ ಸಾವಿತ್ರಿಬಾಯಿಯವರಾಗಿದ್ದಾರೆ. 1876ರಿಂದ 1898ರ ಅವಧಿಯಲ್ಲಿ ಬರಗಾಲ ಸಂಭವಿಸಿದಾಗ ಸಾವಿತ್ರಿಯವರು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಅನೇಕ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಹಂಚಿದ್ದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ತಮ್ಮ ಮಗ ಡಾ ಯಶವಂತರಾವ್ ರವರು ಪುಣೆಯ ಬಳಿ ತೆರೆದ ದವಾಖಾನೆಯಲ್ಲಿ ಸಾವಿತ್ರಿಬಾಯಿಯವರು ಸ್ವಂತ ರೋಗಿಗಳ ಆರೈಕೆಗೆ ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ರೋಗದ ಸೋಂಕು ತಗುಲಿ 10 ಮಾರ್ಚ್ 1897ರಂದು ನಿಧನರಾಗುತ್ತಾರೆ. ಇಂಥ ಕರುಣಾಮಯಿ ತಾಯಿಯ ಸವಿನೆನಪಿಗಾಗಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ ಎಂದು ಮರುನಾಮಕ ಮಾಡಲಾಗಿದೆ. ಮಹಿಳಾ ಸಮಾಜ ಸುಧಾರಕಿಯರಿಗೆ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಪುಲೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರ 101ನೆಯ ಪುಣ್ಯಸ್ಮರಣೆ ಎಂದು ಅಂದರೆ 10 ಮಾರ್ಚ್ 1998ರಂದು ಇಂಡಿಯಾ ಪೋಸ್ಟ್ ಅವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಅವರ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಆ ಮಹಾನ್ ತಾಯಿ ತುಳಿದ ದಾರಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿದರು. ಸಮಾಜ ಸುಭೀಕ್ಷವಾಗಲು ಸಾಧ್ಯ.
1: ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಇದುವರೆಗೂ ಮಾತನಾಡಿದವರು ಡಾ ತೇಜಸ್ವಿನಿ ಯಕುಂಡಿಮಠ್ ಅವರು. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಬಿಡಿಸಿ. ಅರವಾ ದಿನ ಸುದಿನ
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್

0: ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮುಂಗಾರು ಮಳೆಯ ಪ್ರಾರಂಭವಾಗುತ್ತಿದ್ದಾಗೆ ಏನೆಲ್ಲ ಸವಾಲುಗಳು ಸಮಸ್ಯೆಗಳು ನಮ್ಮ ಶ್ವಾಸಕೋಶದ ರೋಗಿಗಳಲ್ಲಿ ಕಂಡುಬರಬಹುದು, ಅದನ್ನ ಅವರು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಇಂದಿನ ಚರ್ಚೆಯ ವಿಷಯ. ನಮ್ಮೊಂದಿಗೆ ಇವತ್ತು ಇದ್ದಾರೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆದಂತಹ ಡಾಕ್ಟರ್ ಗೌತಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಗೌತಮಿ ಅವರೇ.
3: ನಮಸ್ತೆ ಸರ್.
2: ಡಾಕ್ಟರ್ ಗೌತಮಿ ಅವರೇ, ಹೇಳಿ, ಮಳೆಗಾಲವು ರೆಸ್ಪಿರೇಟರಿ ಹೆಲ್ತ್ ಅಂದ್ರೆ ಶ್ವಾಸಕೋಶದ ಆರೋಗ್ಯದ ಮೇಲೆ ಹೇಗೆ ತನ್ನ ಪರಿಣಾಮವನ್ನ ಬೀರಬಹುದು ಅಂತ?
3: ಸರ್, ಮಾನ್ಸೂನ್ ಅಂತ ಹೇಳ್ತಾ ಇದ್ದಂಗ್ಲೇನೆ ಯೂಶ್ವಲಿ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳೋದಾಯ್ತು ಅಂತ ಅಂದ್ರೆ, ಒಂದು, ನಮ್ಮ ಮನೆಗಳಲ್ಲಿ ತೇವಾಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತೇವಾಂಶ ಜಾಸ್ತಿ ಆಗ್ತಾ ಹೋದಷ್ಟು ಮೋಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಫಂಗಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಈ ಬೂಸ್ಲು ಕಟ್ಟೋದು ಅಂತ ಹೇಳ್ತಾ ಹೋಗ್ತೀವಿ, ಅದನ್ನ ಗೂಡ್ ಕಟ್ತಾ ಹೋಗುತ್ತೆ. ಅದ್ರಲ್ಲಿ ಕೆಲವೊಂದು ಮೈಕ್ರೋಸ್ಪೋರ್ಸ್ ಅಂತ ಹೇಳ್ತೀವಿ, ಅದು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಡಸ್ಟ್ ಇರುತ್ತೆ. ಅದೇನಾಗುತ್ತೆ, ಈಗ ಶ್ವಾಸಕೋಶದ ಸಮಸ್ಯೆ ಇರುವಂತಹ ಪೇಷಂಟ್ಸ್, ಯೂಶ್ವಲಿ ಯಾರು ಹೇಳ್ತೀವಿ, ಈ ಆಸ್ತಮಾ ಪೇಷಂಟ್ ಆಗಿರ್ಬೋದು, ಇಲ್ಲ COPD ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ತುಂಬಾ ದಿನಗಳಿಂದ ಸ್ಮೋಕಿಂಗ್ ಮಾಡ್ತಾ ಇರುವಂತಹ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಕಾಯಿಲೆನೇ ಇರಬೇಕು ಅಂತ ಏನು ಇಲ್ಲ, ಅದು ಗಾಳಿ ಮುಖಾಂತರ ಈ ಫಂಗಲ್ ಅನ್ನುವಂತ ಒಂದು ಮೈಕ್ರೋಸ್ಪೋರ್ ಅದನ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ. ಆ ಉಸಿರಾಟದಲ್ಲಿ ನಾವು ಅದರ ಒಳಗಡೆ ಹೋಗ್ತಾ ಹೋಗುತ್ತೆ, ಗಾಳಿ ಮುಖಾಂತರ ಮನುಷ್ಯನ ಕಾಣೋದೇ ಇಲ್ಲ. ಅದು ಇನ್ಹೇಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆಲ್ರೆಡಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ ಅವರಿಗೆ, ಅದು ಇನ್ನೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ, ಅದು ಇನ್ನು ಡಿಟೋರಿಯೇಟ್ ಮಾಡುತ್ತೆ ಲಂಗ್ ಕಂಡೀಷನ್ ಅನ್ನ. ಆ ಕಂಡೀಷನ್ ಜಾಸ್ತಿ ವರ್ಸ್ ಆಗ್ತಾ ಹೋಗ್ತಾ ಏನಾಗುತ್ತೆ, ಪೇಷಂಟ್ಸ್ ಗೆ ಇರೋ ಸಿಂಪ್ಟಮ್ಸ್ ಆಲ್ರೆಡಿ ಅವರಿಗೆ ತುಂಬಾ ದಿನಗಳಿಂದ ಮೈಲ್ಡ್ ಕೆಮ್ಮುಗಳು ಬರ್ತಾ ಹೋಗುತ್ತೆ, ಕಫ ಬರ್ತಾ ಹೋಗುತ್ತೆ, ಅದೆಲ್ಲ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ಉಸಿರಾಡಕ್ ತೊಂದ್ರೆ ಅನ್ನೋದು ಇನ್ನು ಜಾಸ್ತಿ ಆಗುತ್ತೆ ಮುಂಚೆಗಿಂತ ಇರೋದಕ್ಕಿಂತ.
2: ಈಗ ಮಳೆಗಾಲದಲ್ಲಿ ಈ ತರ ಮೌಲ್ಡ್ಸ್ ಅಥವಾ ಈ ಫಂಗಸ್ ನ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರಿ, ಅದಲ್ಲದೆ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಕಾರಣ ಏನಿರಬಹುದು?
3: ಖಂಡಿತವಾಗ್ಲು ಸರ್, ಈ ತೇವಾಂಶ ಅನ್ನೋದು ಒಂಥರ ಊಟ ಇದ್ದಂಗೆ, ಈ ವೈರಸ್ ಗೆ ಆಗಿರ್ಬೋದು ಇಲ್ಲ ಬ್ಯಾಕ್ಟೀರಿಯಲ್ ಗೆ ಆಗಿರ್ಬೋದು, ಅದು ಬೆಳಿಲಿಕ್ಕೆ ಅದಕ್ಕೊಂಥರ ಆಹಾರ
2: ನ್ಯೂಟ್ರಿಷನ್
3: ಇದ್ದಂಗೆ ಅವರಿಗೆ, ಅದೇನಾಗುತ್ತೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆದ್ರೂ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ನಾವು ಅದನ್ನ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಆಲ್ರೆಡಿ ವೀಕ್ ಇರೋ ಇಮ್ಯುನಿಟಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಅಂತ ಅನ್ನೋದು ಕಮ್ಮಿ ಇದ್ದಾಗ ನಾರ್ಮಲ್ ಒಂದು ವೈರಲ್ ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ವೈರಲ್ ಇನ್ಫೆಕ್ಷನ್ಸ್ ಅನ್ನೋದು, ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಈಗಿನ ದಿನಗಳಲ್ಲಿ ಜಾಸ್ತಿ ಆಗಿ ಅದು ಕೂಡ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಎಸ್ಪೆಷಲಿ ಈ ಮಾನ್ಸೂನ್ ಟೈಮ್ ಅಲ್ಲಿ, ಈ ಮಳೆಗಾಲದಲ್ಲಿ ತೇವಾಂಶಕ್ಕೆ ವೈರಸ್ ಅನ್ನೋದು ಗ್ರೋತ್ ಜಾಸ್ತಿ ಇರುತ್ತೆ,
2: ಎಲ್ಲಾ ಮೈಕ್ರೋ
3: ಆರ್ಗಾನಿಸಮ್ಸ್
2: ಫುಲ್ಸಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ಶ್ವಾಸಕೋಶದ ಕಾಯಿಲೆಗಳು ಯಾವೆಲ್ಲ ಅಂತ ಹೇಳ್ಬೋದು
3: ಸರ್? ಯೂಶ್ವಲಿ ನಾವು ಫಸ್ಟ್ ಯೋಚನೆ ಮಾಡೋದು ಆಲ್ರೆಡಿ ಆಸ್ತಮಾ ಪೇಷಂಟ್ಸ್ ಗೆಲ್ಲ ಅದು ಇರುವಂತಹ ಕಾಯಿಲೆ ಇನ್ನು ಜಾಸ್ತಿ ಆಗುತ್ತೆ, ಒಂದು. ಇನ್ನೊಂದು COPD, ಈಗ ಆಲ್ರೆಡಿ ತುಂಬಾ ವರ್ಷಗಳಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ಅವರ ಶ್ವಾಸಕೋಶ ಕೂಡ ವೀಕ್ ಇರುತ್ತೆ, ಅವರು ಕೂಡ ಈ ತರ ಮಾನ್ಸೂನ್ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದು ಮೇನ್ ಆಗಿ ಯೋಚನೆ ಮಾಡೋದಾದ್ರೆ ನ್ಯೂಮೋನಿಯಾ, ಈಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಗೆ ಅಯ್ಯೋ ನ್ಯೂಮೋನಿಯಾ ಬಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋ ಗಾಬರಿ ಪಡೋದು, ಈಗ ಅಡಲ್ಟ್ ಅಲ್ಲೂ ಕೂಡ ದೊಡ್ಡ ವಯಸ್ಸಾದವರಿಗೂ ಕೂಡ ನಮಗೆ ನ್ಯೂಮೋನಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ನ್ಯೂಮೋನಿಯಾ ವೈರಸ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಯಾರಿಗಾದ್ರೂ ನ್ಯೂಮೋನಿಯಾ ಬರುತ್ತೆ. ಇನ್ನೊಂದು ಕೆಲವೊಂದು ಹೇಳೋದಾಯ್ತು ಅಂತ ಅಂದ್ರೆ, ಯೂಶ್ವಲಿ TB ಆಲ್ರೆಡಿ TB ಇದ್ದವರಿಗೆ ಇಲ್ಲ TB ಮುಂಚೆ ಬಂದಿರೋರಿಗೆ ತುಂಬಾ ಕಫ ಕಟ್ಟೋದಿಗೆ ನಾರ್ಮಲ್ ಇನ್ಫೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ, ಈ TB ಕೂಡ ಇನ್ನು ಜಾಸ್ತಿ ಆಗುತ್ತೆ, ಅದರ ಇನ್ಸಿಡೆನ್ಸ್ ಆಗುವಂತ ರೇಟ್ ಜಾಸ್ತಿ ಇರುತ್ತೆ.
2: ಯಾಕೆ ಮಕ್ಕಳು ಮತ್ತು ವೃದ್ಧರಲ್ಲೇ ಹೆಚ್ಚಾಗಿ ಇದರ ಎಫೆಕ್ಟ್ ಕಾಣಿಸೋದು ಯಾತಕ್ಕೋಸ್ಕರ ಅಂತ
3: ಸರ್? ಯೂಶ್ವಲಿ ಈ ಮಕ್ಕಳಿಗೆ ಇನ್ನು ಬೆಳವಣಿಗೆ ಆಗುವ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರು ಒಂದು ಲಂಗ್ ಇಮ್ಯುನಿಟಿ ಅನ್ನುವುದು ಬೆಳೆದಿರೋದಿಲ್ಲ, ಸೊ ಅದ್ರ ಲಂಗ್ ಏರ್ವೆ ಸ್ಟಿಲ್ ಡೆವಲಪ್ ಆಗ್ತಾ ಇರತ್ತೆ. ಒಂದು ಯಾವುದೇ ಒಂದು ಇನ್ಫೆಕ್ಷನ್ ಅನ್ನ ಒಳಗ್

0: ತಗೊಂಡು ಅದನ್ನ ಆಕ್ಟ್ ಮಾಡು, ಫೈಟ್ ಮಾಡುವಷ್ಟು ಶಕ್ತಿ ಮಕ್ಕಳಲ್ಲಿ ಇರಲ್ಲ. ಸೇಮ್ ಅದೇ ರೀಸನ್ ನಾನು ಇವ್ರಿಗೆ ವಯಸ್ಸಾದವ್ರಿಗೂ ಹೇಳ್ತೀನಿ, ಅವ್ರದ್ದು ಯೂಸ್ ಆಗಿ ಆಗಿ ಫಿಟ್ಟಿಂಗ್ ಆಗಿರತ್ತೆ. ಸೊ ಆ ಇಮ್ಯುನಿಟಿ ಪವರ್ ಅವ್ರು ಹೇಗೆ ಬೆಳೆಸ್ಕೊಂಡ್ ಬಂದಿರ್ತಾರೆ, ಡೆವಲಪ್ಮೆಂಟ್ ಹೇಗಾಗಿರತ್ತೆ, ವಯಸ್ಸಲ್ಲಿ ಹೇಗೆ ಇಟ್ಕೊಂಡಿರ್ತಾರೆ, ಈಗ ಜಿಮ್ ಮಾಡೋದಾಗಿರ್ಬೋದು, ವ್ಯಾಯಾಮ, ಈಗ ಶ್ವಾಸಕೋಶಕ್ಕೆ ಯೋಗಾಸನ ಪ್ರಾಣಾಯಾಮ ಅಂತ ಮಾಡೋದಾಗಿರ್ಬೋದು, ದೀರ್ಘವಾಗಿ ಉಸಿರನ್ನ ಇಟ್ಕೊಂಡು ಬಿಡುವಂತದ್ದಾಗಿರ್ಬೋದು, ಅದೆಲ್ಲ ಕೆಪಾಸಿಟಿ ಕಮ್ಮಿ ಇದ್ದಾಗ ವಯಸ್ಸಾದವರಿಗೆ, ಇವಾಗ ಫಿಮೇಲ್ಸ್ ಗಾದ್ರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್ ಆಗೋದು, ಇಲ್ಲ ಲೇಟ್ ಆನ್ಸೆಟ್ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ, ಏಜ್ ಆದ್ಮೇಲಿಂದ ಶುರುವಾಗೋ ಆಸ್ತಮಾ ತೊಂದರೆಗಳಿಂದ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಸ್ಮೋಕರ್ಸ್ ಅಲ್ಲಿ ಸಿಒಪಿಡಿಲಿ ಈಗ ಮೇಲ್ಗೆ ತಗೊಳ್ಳೋದಾಯ್ತು ಅಂತ ಅಂದ್ರೆ ಯೂಶ್ವಲಿ ಲಂಗ್ಸ್ ಎಲ್ಲ ಸ್ಮೋಕ್ ಮಾಡಿ ಮಾಡಿ ವೀಕ್ ಆಗಿರತ್ತೆ, ಜೊತೆಲಿ ಏಜು ಕೂಡ ಡೌನ್ ಇದ್ದಾಗ ಅವರಿಗೆ ಜಾಸ್ತಿಯಾಗಿ ಇನ್ಫೆಕ್ಷನ್ ಆಗೋದು, ಅವರಿಗೆ ಶ್ವಾಸಕೋಶ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
1: ಮಳೆಗಾಲದಲ್ಲಿ ಕಂಡು ಬರುವಂತಹ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಇದು ಆಸ್ತಮಾ ರೋಗಿಗಳ ಶ್ವಾಸಕೋಶಗಳ ಮೇಲೆ ಹೇಗೆ ತನ್ನ ಪರಿಣಾಮ ಬೀರಿ ಇದು ವರ್ಸನ್ ಆಗಕ್ಕೆ ಹೇಗೆ ಕಾರಣ ಆಗುತ್ತೆ?
0: ಸರ್, ಈ ತೇವಾಂಶ ಅನ್ನೋದು ಜೊತೆಲಿ ಕೋಲ್ಡ್ ಸಹ, ಗಾಳಿ ತುಂಬಾ
1: ತಣ್ಣಗಿದ್ದಾಗ
0: ಅದು ಕೂಡ ಒಳಗೆ ಹೋದಾಗ ರಿಫ್ಲೆಕ್ಸ್ ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತೀವಿ, ಸಡನ್ ಆಗಿ ವಾಯುನಾಳ
1: ಚಿಕ್ಕದಾಗುವಂತದ್ದು
0: ಕಿರಿದಾಗುವಂತದ್ದು ಇರುತ್ತೆ. ಅದ್ರಿಂದ ಏನೈತೆ, ಆಲ್ರೆಡಿ ಚಿಕ್ಕದಿರುತ್ತೆ ಶ್ವಾಸಕೋಶ, ಈಗ ಆಸ್ತಮಾ ಇರೋ ಪೇಷಂಟ್ಸ್, ಸಿಒಪಿಡಿ ಪೇಷಂಟ್ಸ್, ಈ ನಾಳ ಇನ್ನೂ ಮುಚ್ಚೋಯ್ತು ಅಂತ ಹೇಳಿದ್ರೆ ಪೇಷಂಟ್ಸ್ ಗೆ ಇರುವಂತ ಉಸಿರಾಡೋ ತೊಂದ್ರೆ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವ್ದೇ ಈಗ ಮೇಲಿಂದ ಅಪ್ಪರ್ ರೆಸ್ಪಿರೇಟರಿ ಅಂತ ಏನ್ ಹೇಳ್ತೀವಿ, ಇಂದ ಕೆಳಗಡೆ ರೆಸ್ಪಿರೇಟರಿ ತನಕ ಅಪ್ಪರ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ಸೈನೋಸೈಟಿಸ್ ಜಾಸ್ತಿ ಆಗುವಂತದ್ದು, ತುಂಬಾ ರನ್ನಿನೋಸ್ ಇರುವಂತದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಈಗ ಕೆಳಭಾಗದ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ ಕಫ ಉತ್ಪತ್ತಿ ಜಾಸ್ತಿ ಆಗೋದು, ಕೂದಲ್ಲೇ ಉಸಿರಾಡೋದಕ್ಕೆ ಕಷ್ಟ ಅಂತ ಹೇಳೋದು, ಇಲ್ಲ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಮಾಡಿಸೋದಿಕ್ಕೆ ಕಷ್ಟ ಅಂತ ಅನ್ಸುತ್ತೆ ಪೇಷಂಟ್ಸ್ ಗೆ. ಇದೆಲ್ಲ ನಾವು ಈ ಒಂದು ಅಪ್ಪರ್ ಅಂಡ್ ಲೋವರ್ ಅಂತ ಏನ್ ಡಿವೈಡ್ ಮಾಡ್ಕೊಂಡು ಪೇಷಂಟ್ಸ್ ಮೇಲಿಂದ ಕೆಳಗ್ ತನಕ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಈ ಮೋಲ್ಡ್ಸ್ ಆಗಿರ್ಬೋದು, ಈ ಫಂಗಲ್ ಆಗಿರ್ಬೋದು, ಜೊತೆಲಿ ನಾವು ಹೇಳ್ತಾ ಇರುವಂತ ಈ ಸಣ್ಣದಾದ ಹ್ಯುಮಿಡಿಟಿ, ಆ ಹ್ಯುಮಿಡಿಟಿಯಲ್ಲಿ ಇರುವಂತ ಕೋಲ್ಡ್ನೆಸ್ ಇವೆಲ್ಲ ಇನ್ನು ಟ್ರಿಗರ್ ಮಾಡುತ್ತೆ ಆಲ್ರೆಡಿ ಬೇಸ್ ಲೈನ್ ಅನ್ನ.
1: ಅದಕ್ಕೆ ಎಲ್ಲ ಮನೆಯಲ್ಲಿ ನಾವು ನೋಡ್ತಿರ್ತೀವಿ, ದೊಡ್ಡವರು ಶೀತ ಆಗುತ್ತೆ, ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರೆ, ವಾರ್ಮ್ ಆಗಿಡ್ಬೇಕು ಅಂತ
0: ನೋಡಿರ್ತೀರಾ, ಎಲ್ಲ ಮಫ್ಲರ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇದೆಲ್ಲ ಇರೋದೇ ಬಿಕಾಸ್ ಆಫ್ ಆ ಒಂದು ತೇವಾಂಶ ಹೋಯ್ತು ಅಂದ್ರೆ ಇನ್ನೂ ಜಾಸ್ತಿ ನಾಳ ಕಮ್ಮಿ ಆಗ್ಬಾರ್ದು.
1: ಫಂಗಸ್ಗಳು ಶ್ವಾಸಕೋಶದ ಒಳಗಡೆ ಏನು ಏರ್ಪೇರನ್ನ ಉಂಟು ಮಾಡ್ತವೆ?
0: ಸರ್, ಖಂಡಿತವಾಗ್ಲೂ ಈಗ ಒಂದು ನಾರ್ಮಲ್ ಗಾಳಿ ಹೋಗಿ ಬರೋದಿಕ್ಕೆ ಮಾತ್ರ ನಮ್ಮ ಏರ್ ವೇ ಸೆಟ್ ಆಗಿರತ್ತೆ. ಸೊ ಯೂಶುವಲಿ ಅದ್ ಬಿಟ್ಟು ಬೇರೆ ಏನೇ ಕೂಡ ಗಾಳಿ ಜೊತೆ ಒಂದು ನಾರ್ಮಲ್ ಡಸ್ಟ್ ಆಗಿರ್ಬೋದು, ನಾರ್ಮಲ್ ಫಂಗಸ್ ಅಂತಾನೆ ಹೇಳೋದಿಕ್ ಬರಲ್ಲ, ಯಾವ್ದೇ ಕೀಟಾಣು ಆಗಿರ್ಬೋದು ಒಳಗಡೆ
1: ಫಾರಿನ್
0: ಬಾಡಿ ಅಂತ ಅನ್ಸುತ್ತೆ, ಅದು ಒಳಗಡೆ ಹೋಯ್ತು ಅಂತ ಅಂದ್ರೆ ಬಾಡಿ ಜನರಲಿ ರಿಯಾಕ್ಟ್ ಮಾಡುತ್ತೆ, ನಮ್ಮದಲ್ಲದ ವಸ್ತು ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರತಿರೋಧಕವನ್ನು ಕೊಡ್ತಾ ಹೋಗುತ್ತೆ. ಸೊ ಅದು ರಿಯಾಕ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಕಫ ಉತ್ಪತ್ತಿ ಆಗುವಂತದ್ದು ಇದ್ದೇ ಇರುತ್ತೆ. ಈಗ ಫಾರಿನ್ ಬಾಡಿ ಆದ್ರೂ ಕೆಮ್ಮು ಬರುತ್ತೆ, ಕಫ ಬರುತ್ತೆ, ಫಂಗಸ್ ಹೋದ್ರೂ ಕೂಡ ಆ ಟೈಮ್ ಪೀರಿಯಡ್ ಚೇಂಜಸ್ ಆಗುತ್ತೆ. ಈಗ ತುಂಬಾ ಜಾಸ್ತಿ ದೊಡ್ಡದಾಗಿ ಹೋಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಕೊಡುತ್ತೆ. ಈಗ ನಾರ್ಮಲ್ ಕಣ್ಣಿಗೆ ಕಾಣ್ತಿರುವಂತಹ ಮೈಕ್ರೋ ಆರ್ಗಾನಿಸಮ್ ಹೋಯ್ತು ಅಂತ ಅಂದ್ರೆ ಅದು ಟೈಮ್ ಮೈಲ್ಡ್ ಆಗಿ ಸ್ಟಾರ್ಟ್ ಆಗ್ತಾ
1: ಹೋಗುತ್ತೆ, ಲಂಗ್ಸ್ ಕೆಮ್ಮಿನ ಮೂಲಕ ಅದನ್ನ ಹೊರದೂಡಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ.
0: ಕಾಫ್ ಡೆಫಿನೆಟ್ಲಿ ಅದು ಒಳ್ಳೆ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಅದು ಆಕ್ಚುಲಿ.
1: ಓಕೆ, ಇನ್ನು ಆಸ್ತ್ಮಾ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರು ಹೇಗೆ ಈ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಳ್ಬೇಕಾಗುತ್ತೆ?
0: ಡೆಫಿನೆಟ್ಲಿ ಅದನ್ನ ಹೇಳೋದಾಯ್ತು ಅಂದ್ರೆ ತುಂಬಾ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡುವಂತದ್ದು ಪೇಷಂಟ್ಸ್ ಗೆ ಮಾನ್ಸೂನ್ ಅಲ್ಲಿ ಈ ಆಸ್ತ್ಮಾ ಪೇಷಂಟ್ಸ್, ಯಾಕಂದ್ರೆ ಅವರು ಯಾವಾಗ್ಲೂ ಅವ್ರದ್ದು ನಾಳ ಕಂಪ್ಲೀಟ್ ಆಗಿ ಕಿರಿದಾಗಿರುತ್ತೆ, ಮೂತ್ಕೊಂಡಿರುತ್ತೆ, ಕಫ ಉತ್ಪತ್ತಿ ಮಾಡ್ತಾನೆ ಇರ್ತಾರೆ. ಈ ಒಂದು ಟೈಮ್ ಬಂದಾಗ ಅದು ಇನ್ನೂ ಕೂಡ ವರ್ಸನ್ ಆಗ್ತಾ ಹೋಗುತ್ತೆ. ಅವ್ರು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಅಂತ ಹೇಳೋದಾಯ್ತು ಅಂದ್ರೆ ಮನೆ ತುಂಬಾ ಡ್ರೈ ಆಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು, ಎಲ್ಲೂ ಒದ್ದೆ ಇರುವಂತಹ ಬಟ್ಟೆ ಇಟ್ಕೊಳ್ಳೋದು, ಒದ್ದೆ ಹತ್ರ ಓಡಾಡೋದು, ತುಂಬಾ ಹಿಮದ ಹತ್ರ ಓಡಾಡೋದು, ಮೂಗು ಬಾಯಿಯನ್ನ ಯಾವಾಗ ತುಂಬಾ ಎಕ್ಸ್ಪೋಜರ್ ಕೊಟ್ಟಿರ್ತಾರೆ, ಈಗ ಮಳೆ ಬರ್ತಾರೆ ತಲೆ ನಿಂತ್ಕೊಂಡಿರೋದು, ಇಲ್ಲ ನೆನೆಯೋದು, ಇವೆಲ್ಲ ಮಾಡ್ತು ಅಂದ್ರೆ ಇನ್ನು ಜಾಸ್ತಿ ಆಗತ್ತೆ. ಆದಷ್ಟು ಅದನ್ನೆಲ್ಲ ಮಳೆನೇ ನೆನಿಬಾರ್ದು, ಶೀತದಲ್ಲಿ ಓಡಾಡಬಾರ್ದು, ದೇಹನ ಎಷ್ಟು ಬೆಚ್ಚಿಗೆ ಇಟ್ಕೊಂಡಿರ್ತಾರೆ ಅಷ್ಟು ಉತ್ತಮವಾಗಿರುತ್ತೆ. ಮನೇಲಿ ಇರುವಂತ ಯಾವುದೇ ವಸ್ತುಗಳು, ಈಗ ಒಂದು ಬೆಡ್ಶೀಟ್ ಇರ್ಬೋದು, ಒಂದು ಕರ್ಟನ್ ಇರ್ಬೋದು, ಅದನ್ನ ಫ್ರೀಕ್ವೆಂಟ್ ವಾಶ್ ಮಾಡ್ತಾ ಇರ್ಬೇಕು. ತೇವಾಂಶ ಇರಬಾರ್ದು, ಮನೇಲಿ ಗಾಳಿ ಬೆಳಕು ಉತ್ತಮವಾಗಿ ಯಥೇಚ್ಛವಾಗಿ ಬರಬೇಕಾಗತ್ತೆ, ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗತ್ತೆ ಅವರಿಗೆ.
1: ಇನ್ನು ತೀವ್ರವಾದ ಆಸ್ತ್ಮಾ ಉಂಟಾಗ್ತಾ ಇದೆ ಅಂತಾರೆ, ಅದರ ಸೂಚನೆಗಳು ಹೇಗೆ ಇರುತ್ತೆ, ಹೇಗೆ ಅವರು ಗುರುತಿಸಿಕೊಳ್ಬೇಕು ರೋಗಿಗಳು ಅಂತ?
0: ಸೊ ಹೇಗಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಕೆಳಮಟ್ಟದಲ್ಲಿ ಕೆಮ್ಮಿರುತ್ತೆ, ಅದೇನಾಗುತ್ತೆ ಮುಂಚೆ ಇರೋದಕ್ಕೆ ದಿನದಲ್ಲಿ ಒಂದು ಎರಡು ಸರಿ ಕೆಮ್ತಾ ಇರೋ ಪೇಷಂಟ್ ಹತ್ತು ಸರಿ ಇನ್ಕ್ರೀಸ್ ಆಗ್ಬೋದು. ಅವರಿಗೆ ನಾರ್ಮಲ್ ಆಗಿ ಒಂದು ಕಫ ಬರ್ತಾನೆ ಇರುತ್ತೆ, ಆ ಕಫ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ,
1: ಅಮೌಂಟ್
0: ಕೂಡ ಜಾಸ್ತಿ ಆಗುತ್ತೆ, ಅದ್ರಲ್ಲಿ ಬಣ್ಣಗಳು ಬದಲಾವಣೆ ಆಗುವಂತದ್ದು. ಈಗ ಒಂದು ಕಲರ್ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದಾಗ ಅಲ್ಲ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂತ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅನ್ನ ವಿಸಿಟ್ ಮಾಡ್ಬೇಕು.

0: ಬರುತ್ತೆ, ವೈದ್ಯರ ಸಲಹೆ ತಗೊಳ್ಬೇಕಾಗತ್ತೆ. ಅವರಲ್ಲಿ ಮಾತಾಡುವಂತದ್ದು ಈಗ ಕೂತಲ್ಲೂ ಕೂಡ ಮಾತಾಡ್ಲಿಕ್ಕೆ ಕಷ್ಟ ಆಗತ್ತೆ ಅವರಿಗೆ. ಯಾವಾಗ ಒಂದು ಕೆಲವೊಂದ್ಸರಿ ನಾಳ ಕಂಪ್ಲೀಟ್ ಆಗಿ ಮುಚ್ಚೋದ್ರೆ ಉಸಿರಾಡಕ್ ಕಷ್ಟ ಆಗತ್ತೆ ಅವರಿಗೆ, ಕೂತಲ್ಲೂ ಉಸಿರಾಡಕ್ ಕಷ್ಟ ಪಡ್ತಾರೆ, ಆಕ್ಸಿಜನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ, ದೇಹದಲ್ಲಿ ಶಬ್ದ ಕೂಡ ಜಾಸ್ತಿ ಆಗತ್ತೆ. ಏನ್ ವೀಸಿಂಗ್ ಅಂತ ಏನ್ ಹೇಳ್ತೀವಿ ಹಾಗೆ ಹೇಳ್ತಾರೆ, ನಮಗೆ ಶಬ್ದ ಜಾಸ್ತಿ ಕೇಳಿಸ್ತಾ ಇದೆ ಅಂತ
1: ಹೇಳ್ತಾರೆ.
0: ಖಂಡಿತವಾಗ್ಲೂ ಗೊತ್ತಿರುತ್ತೆ, ಅದನ್ನ ಹೇಳಿರ್ತೀವಿ ಕೂಡ ನಾವು. ಯಾವ ಸಿಂಪ್ಟಮ್ಸ್ ಬಂತು ಅಂದ್ರೆ ಹಾಸ್ಪಿಟಲ್ ಬಂದು ಅಪ್ರೋಚ್ ಮಾಡಬೇಕು.
1: ಇನ್ನು ಸಿಒಪಿಡಿ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರಲ್ಲಿ ಹೆಚ್ಚು ಕಡಿಮೆ ಇದೇ ಸಮಸ್ಯೆ,
0: ಅವರಲ್ಲೂ ಕಿರಿದಾದ ನಾಳಗಳಿರುತ್ತೆ, ಜೊತೆಯಲ್ಲಿ ಅವರಿಗೆ ಕೂಡ ಶ್ವಾಸಕೋಶ ಕೆಳಮಟ್ಟದಲ್ಲಿರುವಂತಹ ಒಂದು ಆಲ್ವೇಲೆ ಅಂತ ಏನ್ ಹೇಳ್ತೀವಿ ಅದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಆಸ್ಮಾಗೆ ಕಂಪೇರ್ ಮಾಡಿದ್ರೆ ಸಿಒಪಿಡಿ ಇನ್ನೂ ಕೂಡ ಜಾಸ್ತಿನೇ ಅದು ಶ್ವಾಸಕೋಶಕ್ಕೆ ಡ್ಯಾಮೇಜಸ್ ಜಾಸ್ತಿನೇ ಇರುತ್ತೆ. ಅವ್ರಿಗೂ ಕೂಡ ನಾವು ಸೇಮ್ ಅಡ್ವೈಸ್ ಕೊಡ್ತಾ ಹೋಗ್ತೀವಿ, ತುಂಬಾ ಬೆಚ್ಚಗಿರೋದಾಗಿರ್ಬೋದು, ಈ ಕೆಮ್ಮು ಕಫ ಬಂತು ಅನ್ಸಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಯಾವಾಗ ವಿಸಿಟ್ ಮಾಡ್ಕೋಬೇಕು, ರೆಸ್ಕ್ಯೂ ಮೆಡಿಸಿನ್ ಅಂತ ಹೇಳಿರ್ತೀವಿ. ಇಮಿಡಿಯೇಟ್ ಆಗಿ ಮನೆಗೆ ಬಂದು ಈಗ ಅವ್ರಿಗೆ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಯ್ತು, ಅಟ್ಯಾಕ್ ಆಯ್ತು ಅಂದ್ರೆ ಲಂಗ್ ಅಟ್ಯಾಕ್ ಅಂತ ಕರಿತೀವಿ, ಆ ಲಂಗ್ ಅಟ್ಯಾಕ್ ಬಂದಾಗ ಏನ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ತಗೋಬೇಕು ಅದನ್ನ ಸಲಹೆ ಕೊಟ್ಟಿರ್ತೀವಿ. ಅವ್ರು ತಗೊಳ್ತಾ ಇರುವಂತ ಯಾವುದೇ ಇನ್ಹೇಲರ್ಸ್ ಅನ್ನು ಬಿಡಬಾರ್ದು, ಆ ಟೈಮಲ್ಲಿ ರೆಗ್ಯುಲರ್ ಆಗಿ ಸ್ಟಿಕ್ ಆನ್ ಆಗಿರ್ಬೇಕು ಮೆಡಿಕೇಶನ್ಸ್ ಗೆ, ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಎಚ್ಚೆತ್ತವಾಗಿ ಅವರು ಸ್ಮೋಕಿಂಗ್ ಮಾಡಿರ್ತಾರೆ, ಅದನ್ನೆಲ್ಲ ಮತ್ತೆ ಜಾಸ್ತಿ ಮಾಡ್ಕೊಳ್ದೆ ಇರೋ ಅಷ್ಟೇ ಕಡಿಮೆ ಮಾಡಿ ನಿಲ್ಲಿಸೋದಕ್ಕೆ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ, ಇನ್ನೊಬ್ಬರ ಜೊತೆ ಕೂತ್ಕೊಂಡಿದ್ರು ಕೂಡ ಜಾಸ್ತಿ ಕೂಡ ಅದನ್ನ ಅವಾಯ್ಡ್ ಮಾಡಿ ಕೂತ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಮನೇಲಿ ಎಲ್ಲ ಈಗ ಒಲೆ ಉರಿ ಹಾಕೋದು, ಮುಂಚೆ ಎಲ್ಲ ತುಂಬಾ ಮಾಡ್ತಾ ಇದ್ರು ಬಯೋಗ್ಯಾಸ್ ಎಕ್ಸ್ಪೋಜರ್, ಬಯೋಫ್ಯೂಯಲ್ ಎಕ್ಸ್ಪೋಜರ್ ಅಂತ ಹೇಳಿ ಮನೇಲಿ ಬೇರೆ ಬೇರೆ ಸೌದೆ ಒಲೆ ಉರಿ ಹಾಕೋದು, ಯಾರು ಹೋಮ ಮಾಡ್ತಾ ಇರ್ತಾರೆ, ಈ ಪ್ರತಿಯೊಂದನ್ನು ಹೊಗೆ ಒಳ್ಳೇದೇ ಆಗಿರ್ಬೋದು ಹೊಗೆ ಕೆಟ್ಟದೇ ಆಗಿರ್ಬೋದು, ಸೊ ಒಂದು ಪರ್ಫ್ಯೂಮ್ಸ್ ಯೂಸ್ ಮಾಡಿದ್ರೆ ಅವೆಲ್ಲ ಜಾಸ್ತಿ ಆಗತ್ತೆ. ಈ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಪೇಷಂಟ್ ವಿತ್ ದ ಮೆಡಿಕೇಶನ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಆಗುತ್ತೆ.
1: ಗಂಧದ ಕಡ್ಡಿಯ ಉಪಯೋಗ ಈ ರೋಗಿಗಳಿಗೆ ಹೇಗೆ ಅದು ಪರಿಣಾಮ ಬೀರಬಹುದು ಅಂತ ಬಹಳಷ್ಟು ಚರ್ಚೆ ಈ ವಿಷಯವಾಗಿ ನಡೆಯುತ್ತೆ. ಧಾರ್ಮಿಕ ಆಚರಣೆ ಆಗಿರೋದ್ರಿಂದ ಇದೊಂಥರ ಸೆನ್ಸಿಟಿವ್ ಮ್ಯಾಟರ್ ಆಗ್ಬಿಡುತ್ತೆ, ಯಾರಾದರೂ ಅದ್ರ ವಿರುದ್ಧವಾಗಿ ಮಾತಾಡಿದ್ರೆ. ನಿಮ್ಮ ಅನಿಸಿಕೆ, ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಹೇಗೆ?
0: ಸರ್, ಅದು ಧಾರ್ಮಿಕವಾಗಿ ಖಂಡಿತವಾಗ್ಲೂ ಮಾಡ್ಲೇಬೇಕು, ಮಾಡ್ತಾರೆ ಕೂಡ, ಜನ ಫಾಲೋ ಮಾಡ್ತಾರೆ. ಬಟ್ ಯಾರು ಮಾಡಬಾರ್ದು ಅಂತ ಹೇಳೋದಾಯ್ತು ಅಂದ್ರೆ, ಡೆಫಿನೆಟ್ಲಿ ನಮ್ಮ ಆಸ್ಮಾ ಪೇಷಂಟ್ಸ್, ಸಿಒಪಿಡಿ ಪೇಷಂಟ್ಸ್ ಗೆ ನಾ ಹೇಳೋತರ, ಯಾವುದೇ ಗಾಳಿ ಆಗಿಲ್ಲ, ಅವ್ರಿಗೆ ನಾರ್ಮಲ್ ತಣ್ಣಗಿರೋ ಗಾಳಿ ಹೋದ್ರೂ ಸಮಸ್ಯೆ ಆಗಿರುತ್ತೆ. ಈ ತರ ಹೊಗೆ, ಈಗ ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಹೊಗೆ ಅಂತ ಬರ್ತಾರೆ,
1: ಮೇನ್ ಕಂಪ್ಲೇಂಟ್
0: ಕೆಮಿಕಲ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಒಂದು ನಾರ್ಮಲ್ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಈಗ ನಮ್ಮ ಅಟ್ಮಾಸ್ಫಿಯರ್ ಇರಲ್ಲಿ ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಎಲ್ಲಾ ಜನ ಸೇರಿಸಿ ಇರುತ್ತೆ. ಸೊ ಅದು ಖಂಡಿತವಾಗಿ ಇದರಲ್ಲಿ ಬೇರೆ ಬೇರೆ ಗಾಳಿನೂ ಕೇಳಿ ಸೇರಿಸಿರೋದಾಗ ನಮ್ಮ ಶ್ವಾಸಕೋಶ ಅದನ್ನ ತಡ್ಕೊಳ್ಳೋ ಶಕ್ತಿ ಇದರಲ್ಲಿ ಇರೋದಿಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಅದರಿಂದ ಈಗ ಪ್ಲೆಸೆಂಟ್ ಆಗಿರೋದು ಅನ್ಪ್ಲೆಸೆಂಟ್ ಆಗಿರೋದು ಎರಡನ್ನೂ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ.
1: ನಾವೇ ಅವರೇ ಗುರುತಿಸ್ಕೊಂಡು
0: ನಾನು ತಗೊಂಡ ತಕ್ಷಣ ನಂಗೆ ಇಮಿಡಿಯೇಟ್ ಆಗಿ ಕೆಮ್ಮು ಬರುತ್ತೆ ಮಾಡ್ತಾ ಇದ್ದಾಗ, ನಾನು ಹೇಳೋ ಸಲಹೆ ಅಂತ ಅಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡಿ ಅದನ್ನ ಒಂದು 100 meters ದೂರದಲ್ಲಿ ಅಥವಾ ಒಂದು 50 meters ದೂರದಲ್ಲಿ ಅದನ್ನ ಹಿಟ್ಟು ಮಾಡೋದಕ್ಕೆ ಯೂಸ್ ಮಾಡೋದು ಸಜೆಸ್ಟ್ ಮಾಡ್ತೀನಿ ನಾನು.
1: ಓಕೆ, ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ತರ ವ್ಯತ್ಯಾಸಗಳು ಉಂಟಾದಾಗ ಈ ಆಲ್ರೆಡಿ ನೋನ್ ಪೇಷಂಟ್ಸ್ ಅಲ್ಲಿ ಅವರು ಈ ಪಫ್ ಇರಬಹುದು, ಬ್ರಾಂಕೋಡೈಲೇಟರ್ಸ್ ಇರಬಹುದು, ಸ್ಟೆರಾಯ್ಡ್ ಪ್ರಿಪರೇಷನ್ಸ್ ಇರಬಹುದು, ಅದನ್ನ ತಾವೇನೆ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಹೆಚ್ಚು, 2 puffs ಹೆಚ್ಚಕ್ ತಗೊಳ್ಳೋದು, ಅಥವಾ 2 times a day ಹಾಕಿದ್ದನ್ನ 3 times a day ಮಾಡಕ್ಕೆ ಪ್ರಯತ್ನ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ಖಂಡಿತವಾಗ್ಲೂ ಸರಿ ಇಲ್ಲ ಅದನ್ನ. ಯಾಕೆ ಅಂತ ಹೇಳಿದ್ರೆ, ದೋ ಅದು ಇನ್ಹಲೇಷನ್ ಮುಖಾಂತರ ತಗೋತಾ ಇದ್ರು, ಗಾಳಿ ಮುಖಾಂತರ ತಗೋತಾ ಇದ್ರು, ಕೆಲವೊಂದು ಸೈಡ್ ಇಫೆಕ್ಟ್ಸ್ ನಾವು ನೋಡ್ತೀವಿ ಅದರಲ್ಲೂ ಕೂಡ. ಏನಾಗುತ್ತೆ, ಪೇಷಂಟ್ಸ್ ಅಧಿಕವಾಗಿ ತಗೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತದ್ದು, ನಾವು ಹೇಳಿರುವಂತಹ ಡೋಸ್ ಗಿಂತ ಹೆಚ್ಚೆತ್ತವಾಗಿ ತಗೊಳ್ಳೋದು, ಅವ್ರಿಗೆ ಇಷ್ಟ ಬಂದಂಗೆ ತಗೊಂಡಾಗ ಬಾಯಲ್ಲಿ ಉಣ್ಣಾಗುವಂತದ್ದು ಫಂಗಲ್ ಇನ್ಫೆಕ್ಷನ್, ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು, ಜೊತೆಯಲ್ಲಿ ನಮ್ಮ ಹಾರ್ಟಿನ ಮೇಲೂ ಕೂಡ ಕೆಲವೊಂದು ಹಾರ್ಟ್ ಬೀಟ್ ಗಳನ್ನ ಜಾಸ್ತಿ ಮಾಡುತ್ತೆ. ಈಗ ಏನ್ ನಾವು ವ್ಯತ್ಯಾಸ ಖಂಡಿತವಾಗಿ ವ್ಯತ್ಯಾಸಗಳಾಗತ್ತೆ, ಜೊತೆಯಲ್ಲಿ ಕೈ ನಡ್ಕ ಬರುವಂತದ್ದು, ಸುಸ್ತಾಗುವಂತದ್ದು ಕೂಡ ಇರುತ್ತೆ. ನಮ್ಮ ಡಾಕ್ಟರ್ಗಳ ಸಲಹೆ ಮುಖಾಂತರ ಇಲ್ಲದೆ ಕೂಡ ಪೇಷಂಟ್ಸ್ ಎಕ್ಸ್ಟ್ರಾ ಇನ್ಹೇಲರ್ ತಗೊಳ್ಳೋದು, ಎಕ್ಸ್ಟ್ರಾ ಪಫ್ ಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ಅಡ್ವರ್ಸ್ ಇಫೆಕ್ಟ್ ಅನ್ನು ನಾವು
1: ನೋಡಬಹುದು. ಸ್ಟ್ರಾಂಗ್ ಮೆಸೇಜ್,
0: ಹಾರ್ಟ್ ಮೇಲೆ ಹಾರ್ಟಿನ ಮಿಡಿತ ಜಾಸ್ತಿ ಆಗುತ್ತೆ.
1: ಓಕೆ, ಈ ರೋಗಿಗಳು ಸೋಂಕಿನಿಂದ ತಮ್ಮನ್ನ ತಾವು ಎಸ್ಪೆಷಲಿ ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ?
0: ಸರ್, ಒಂದು ನಾನು ಅದೇ ಫಸ್ಟ್ ಹೇಳೋದಾಯ್ತು ಅಂದ್ರೆ, ಪ್ರಿವೆನ್ಷನ್ ಬಗ್ಗೆ ಹೇಳೋದಾಯ್ತು. ಮನೆಯೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಆಗಾಗ ಪ್ರತಿಯೊಂದನ್ನು ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ ಗಳನ್ನ, ಸ್ಕ್ರೀನ್ ಗಳನ್ನ ವಾಶ್ ಮಾಡುವಂತದ್ದು. ಇನ್ನೊಂದು ಹೈಡ್ರೇಷನ್, ಚೆನ್ನಾಗಿ ನೀರ್ ಕುಡಿಬೇಕಾಗತ್ತೆ, ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ, ನ್ಯೂಟ್ರಿಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಇನ್ನೊಂದು ಮೆಡಿಸಿನ್, ಫಾರ್ಮಕೊಲಾಜಿಕಲ್ ಪ್ರಿವೆನ್ಷನ್ ಬಂತು ಅಂತ ಅಂದ್ರೆ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ. ಈಗ ಯಾವುದೇ ಒಂದು ಶ್ವಾಸಕೋಶದ

0: ಸಮಸ್ಯೆ ಇದ್ದವರು ಮುಂಚಿತವಾಗ್ಲೇ ಬರಬಾರ್ದು ಅಂತ ಹೇಳಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಒಂದು ನಮ್ಮ ಫ್ಲೂ ವ್ಯಾಕ್ಸಿನ್ ಅವೈಲೇಬಿಲಿಟಿ ಇರುತ್ತೆ, ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಹಾಕಿಸ್ಕೊಂಡ್ರೆ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಪ್ರೊಟೆಕ್ಷನ್ ಇರುತ್ತೆ, ಬಂದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಬಂದ್ರೂ ಕೂಡ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಹಾಕಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ.
1: ಈ ಬಗ್ಗೆ ಆಲ್ರೆಡಿ ಡಯಾಗ್ನೋಸ್ ಆಗಿರುವಂತಹ ರೋಗಿಗಳು ಈ ಫ್ಲೂ ವ್ಯಾಕ್ಸಿನ್ ಈ ಸೀಸನ್ ಶುರು ಆಗೋ ಟೈಮಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು ಹಾಗಾದ್ರೆ
0: ರೆಕಮೆಂಡ್ ಮಾಡ್ತೀನಿ ಸರ್.
1: ಓಕೆ, ಇನ್ನು ಯಾವ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅಪಾಯದ ಮುನ್ಸೂಚನೆಗಳು ಕಂಡಾಗ ಯಾವಾಗ ಅವರು ವೈದ್ಯರ ಹತ್ರ ಬರಬೇಕಾದ್ರೆ ಏನನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಮಂದ್ರ ದೇ ಶುಡ್ ರಶ್ ಟು ಯು ಅನ್ನೋದು?
0: ಓಕೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಇರೋ ಕೆಮ್ಮು ನಾನು ಮುಂಚೆನೆ ಹೇಳಿದ ಹಾಗೆ ಕೆಮ್ಮಿನ ಒಂದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಜಾಸ್ತಿ ಆಗೋದು, ಇಲ್ಲ ಕಫ ಉತ್ಪತ್ತಿ ಆಗೋದು, ಅದರಲ್ಲಿ ಕಲರ್ ಚೇಂಜಸ್ ಆದಾಗ, ಬಣ್ಣ ಚೇಂಜ್ ಆದಾಗ, ಬ್ಲೀಡಿಂಗ್ ಇದ್ದಾಗ, ಖಂಡಿತ ಅದ್ರ ಜೊತೆ ಜ್ವರ
1: ಬಂದಾಗ,
0: ಎರಡು ದಿನ ಆದ್ರೂ ಜ್ವರಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ ಇದ್ದಾಗ ಇಮಿಡಿಯೇಟ್ ಆಗಿ ಬರೋದು. ಅವರ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ಲಿಲ್ಲ.
1: ಅದನ್ನು ಅವ್ರು ಮಾನಿಟರ್ ಮಾಡ್ಕೊಳಕ್ ಹೇಳ್ತೀರಾ? ಬಹಳ ಸಾಧಾರಣವಾಗಿ
0: ಮನೇಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಗೊತ್ತಾಗುತ್ತೆ 93-94 ಅಂತ ತಕ್ಷಣ
1: ಯಾವ ಲಿಮಿಟ್ ವರೆಗೂ ನೀವು ಸೇಫ್ ಅಂತ ಹೇಳ್ತೀರಾ. ಆಲ್ರೆಡಿ ಡಯಾಗ್ನೋಸ್ಡ್ ಪೇಷಂಟ್
0: ವಿತ್ 94 ಇದ್ರೂ ಕೂಡ ನಾವು ಅದನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತೀವಿ.
1: ಅದಕ್ಕಿಂತ ಕೆಳಗಡೆ ಹೋದ್ರೆ
0: ಅದಕ್ಕಿಂತ ಕೆಳಗಾಯ್ತು ಅಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಬೇಕು, ಹಾಸ್ಪಿಟಲ್ ರಶ್ ಆಗ್ಬೇಕು,
1: ಗಮನ ಬೇಕು, ವೈದ್ಯರ ಗಮನ ಬೇಕು. ಇನ್ನು ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ಇವೆರಡರ ನಡುವಿನ ವ್ಯತ್ಯಾಸ?
0: ಯೂಶಲಿ ಕಾಮನ್ ಕೋಲ್ಡ್ ನಮ್ಮ ಮೇಲ್ಭಾಗದ ಶ್ವಾಸಕೋಶನ ಒಳಗೊಂಡಿದ್ದಾಗ ಮಾತ್ರ ಹೇಳ್ತೀವಿ. ಪೇಷಂಟ್ಗೆ ಬರೀ ಗಂಟ್ಲು ನೋವಿರುತ್ತೆ, ಒಣ ಕೆಮ್ಮಿರುತ್ತೆ, ಇಲ್ಲ ಮೂಗು ಸೋರೋದಿರುತ್ತೆ, ತಲೆ ಭಾರ ಅಂತ ಇರುತ್ತೆ, ತಲೆನೋವು ಬರುತ್ತೆ. ಅದೇ ನಿಮೋನಿಯಾ ಆಯ್ತು ಅಂತ ಅಂದ್ರೆ ಪೇಷಂಟ್ಗೆ ಜ್ವರ ಬರೋದು, ಬಿಟ್ಟು ಬಿಟ್ಟು ಹೈಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ಕಫ ಉತ್ಪತ್ತಿ ಆಗುತ್ತೆ, ಕಫರ್ ಕಲರ್ ಚೇಂಜಸ್ ಇರುತ್ತೆ, ಎದೆ ಕೂಡ ಬಿಗಿ ಆಗುವಂತದ್ದು, ಎದೆ ನೋವು ಬರುವಂತದ್ದು, ಉಸಿರಾಡೋದಕ್ಕೂ ಕಷ್ಟ ಅಂತ ಅನ್ಸೋದು. ಇದು ವ್ಯತ್ಯಾಸಗಳು. ನಿಮೋನಿಯಾ ಯೂಶಲಿ ಶ್ವಾಸಕೋಶದ ಕೆಳಭಾಗ ಅಂತಂದ್ರೆ ಶ್ವಾಸಕೋಶ ಲೋವರ್ ರೆಸ್ಪಿರೇಟರಿ ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೋಲ್ಡ್ ಏನ್ ಕಾಮನ್ ಕೋಲ್ಡ್ ಹೇಳ್ತೀವಿ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ.
1: ಇವನ್ ಮಾನ್ಸೂನ್ ಟೈಮ್ ಅಲ್ಲಿ ನಿಮೋನಿಯಾ ಕಾಯಿಲೆಯ ಪ್ರಕರಣಗಳು ಕೂಡ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಅಲ್ಲ. ಕೆಮ್ಮು ಈಗ ಒಬ್ಬರಿಗೆ ಬಂತು ಅಂತ ಇಟ್ಕೊಳ್ಳೋಣ, ಎಷ್ಟು ದಿನಗಳನ್ನ ದಾಟಿದ ನಂತರದಲ್ಲಿ ಖಂಡಿತವಾಗ್ಲೂ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು?
0: ಸರ್, ನಾವು ನಮ್ಮ ಭಾರತ ಯೂಶಲಿ ಟಿಬಿ ಇರೋದ್ರಿಂದ ಯೂಶಲಿ ನಾವೊಂದು ಗೈಡ್ ಲೈನ್ ಕೊಡ್ತೀವಿ, ಎರಡು ವಾರಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಟಿಬಿಗೆ ಖಂಡಿತವಾಗ್ಲೂ ಪರೀಕ್ಷೆ ಮಾಡಿಸ್ಬೇಕು ಅಂತ ಇರುತ್ತೆ. ಬಟ್ ಯಾವಾಗ ಕೆಮ್ಮು ಆಲ್ರೆಡಿ ಆಸ್ಮಾ ಇರುತ್ತೆ, ಅವ್ರಿಗೆ ಟಿಬಿ ಇದೆಯೋ ಇಲ್ವೋ ಅಂತ ಹೇಳೋದು ಕಷ್ಟ ಆಗುತ್ತೆ, ಇಲ್ಲ ಸಿಒಪಿಡಿ ಇರುತ್ತೆ, ಇಲ್ಲ ಯಾವುದೋ ಒಂದು ಪೇಷಂಟ್ ಒಂದು ಕ್ಯಾನ್ಸರ್ ಪೀಡಿತ ಪೇಷಂಟ್ಗೆ ಎರಡು ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ, ಮೂರು ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 24 hours in the 48 hours ಅಲ್ಲಿ ಅವ್ರಿಗೆ ಒಂದು ಶುಗರ್ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಬೇಗನೆ ಹಾಸ್ಪಿಟಲ್ಗೆ ಆಲ್ಮೋಸ್ಟ್ 2-3 days ಅಲ್ಲಿ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ನ ಸಲಹೆ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲ ಜನರಲ್ ಪಾಪ್ಯುಲೇಷನ್ ಕಾಮನ್ ಕೋಲ್ಡ್ ಯಾರೇ ಏನೂ ಸಮಸ್ಯೆ ಇಲ್ಲ ಅವರಿಗೆ, ಹಾರ್ಟ್ ಅನ್ ಸಮಸ್ಯೆ ಇಲ್ಲ, ಶುಗರ್ ಇಲ್ಲ, ಒಂದು ಮಿಡಲ್ ಏಜ್ ಮ್ಯಾನ್ ಒಂದು 30-40 years ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಜ್ವರ ಬಂದಿಲ್ಲ ಅವರಿಗೆ, ಬರೀ ಕೆಮ್ಮಿದೆ ಕಫ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ವೇಟ್ ಫಾರ್ 1 week ತನಕ ವೇಟ್ ಮಾಡಬಹುದು. ಅದಾದ್ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಅಪ್ರೋಚ್ ದ ಡಾಕ್ಟರ್.
1: ಇನ್ನು ಕ್ಷಯ ರೋಗಿಗಳು ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆಲ್ರೆಡಿ ಡಯಾಗ್ನೋಸ್ ಆಗಿ ಎಟಿಟಿ ಅಂದ್ರೆ ಆಂಟಿ ಟ್ಯೂಬರ್ಕ್ಲೋಸ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳೋಣ, ಅಂತ ರೋಗಿಗಳಿಗೆ ಈ ಮುಂಗಾರು ಮಳೆಯ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳೇನು, ಅವರಿಗೆ ಏನು ಎಚ್ಚರಿಕೆಗಳು ವಹಿಸಬೇಕು ಅವರ ರೋಗದ ವಿಷಯದಲ್ಲಿ?
0: ಸರ್, ಅವ್ರಿಗೆ ಟಿಬಿ ಪೇಷಂಟ್ಸ್ಗೆ ಅವರ ಮಾತ್ರೆಗಳನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ನಾವು ಹೇಳೋ ತನಕ ಕೂಡ ಟಿಬಿ ಮೆಡಿಸಿನ್ ನ ಡೈಲಿ ತಗೋಬೇಕಾಗತ್ತೆ. ಅದ್ರ ಮೇನ್ ಆಗಿ ಇನ್ನೊಂದು ನ್ಯೂಟ್ರಿಷನ್, ಅವರ ಒಂದು ನ್ಯೂಟ್ರಿಷನ್ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ, ಹೈಡ್ರೇಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಈಗ ಒಬ್ಬರ ಜೊತೆ ಮಾತಾಡೋದು ಕಾಫ್ ಹೈಜಿನ್ ಅಂತ ಹೇಳಿರ್ತೀವಿ, ಆ ಕಾಫ್ ಹೈಜಿನ್ ಪೇಷಂಟ್ಗೆ ಟೀಚ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಆ ಟಿಬಿನೇ ಆಲ್ರೆಡಿ ಅವರಿಗೆ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅದ್ರ ಜೊತೆಯಲ್ಲಿ ಸೂಪರ್ ಆಡೆಡ್ ಬೇರೆ ಇನ್ಫೆಕ್ಷನ್ ಬರಬಾರ್ದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವರು ಕೆಲವೊಂದು ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಟ್ಕೊಳ್ಳುವಂಥದ್ದು, ಊಟ ತಿಂಡಿಯಲ್ಲಿ ಗಮನ ಕೊಟ್ಕೊಳ್ಳುವಂಥದ್ದು, ಮೆಡಿಕೇಶನ್ಸ್ ನ ರೆಗ್ಯುಲರ್ ತಗೊಳ್ಳೋದು, ಫಾಲೋಅಪ್ ಯಾವಾಗ ಡಾಕ್ಟರ್ ಕರೆದಿರ್ತಾರೆ ಅವರ ವಿಸಿಟೇಷನ್ ಮಾಡುವಂಥದ್ದು, ಸೋಷಿಯಲ್ ಗ್ಯಾದರಿಂಗ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗಿ ಬರುತ್ತೆ. ಯಾವುದೋ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ, ಇನ್ನು ಅವ್ರಿಗೆ ಯಾವುದೋ ಒಂದು ಬೇರೆಯವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ಇವರು ಅದನ್ನ ಡೆವಲಪ್ ಆಗುವಂಥದ್ದು, ಇವರು ಅವ್ರಿಗೆ ಪ್ರತಿಯೊಂದನ್ನು ಅವ್ರಿಗೂ ಕೂಡ ಬರುವಂತದ್ದೆಲ್ಲ ಇರುತ್ತೆ. ಯಾಕಂದ್ರೆ ಬಿಕಾಸ್ ಆಲ್ರೆಡಿ ಲಂಗ್
1: ಇನ್ಫೆಕ್ಷನ್
0: ಕ್ರಾಸ್ ಇನ್ಫೆಕ್ಷನ್ಸ್ ಇರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೋಷಿಯಲ್ ಗ್ಯಾದರಿಂಗ್ ಗಳನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ.
1: ಇದು ಅವಾಯ್ಡ್ ಮಾಡೋದು ಅವರ ಟ್ರೀಟ್ಮೆಂಟ್ ಅವಧಿ ಮುಗಿಯುವವರೆಗೆ.
0: ಸರ್, ಯೂಶುವಲಿ ನಾವು ಇಂಟೆನ್ಸಿವ್ ಫೇಸ್ ಕಂಟಿನ್ಯೂಸ್ ಫೇಸ್ ಅಂತ ಹೇಳ್ತೀವಿ, ಎರಡು ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು ಸೋಷಿಯಲ್ ಗ್ಯಾದರಿಂಗ್ ಅನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಕ್ಲಿನಿಕಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಇವರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುವಂತ ರೇಟ್ ಕೂಡ ಕಡಿಮೆ ಇರುತ್ತೆ. ಎಸ್ಪೆಷಲಿ 2 months ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ತು ಅಂತ

0: ಅದಾದ್ಮೇಲಿಂದ ಇರುವಂತಹ ಕಂಟಿನ್ಯೂಸ್ ಒಂದ್ 4 ತಿಂಗಳು ಅಂತ ಏನ್ ಹೇಳ್ತೀವಿ, ದೇನ್ ಕ್ಯಾನ್ ಗೋ ಅರೌಂಡ್ ಎಲ್ಲಾ ಕಡೆನೂ ಮಾತಾಡ್ಬಹುದು, ಬೇರೆ ಫಂಕ್ಷನ್ ಗಳಿಗೂ ಅಟೆಂಡ್ ಮಾಡಬಹುದು. ಬಟ್ ಕೇರ್ಫುಲ್ ಆಗಿ ಮಾಸ್ಕ್ ಯೂಸ್ ಮಾಡೋದಾಗಿರ್ಬಹುದು, ಎಲ್ಲೇ ಹೋದ್ರು ಕೂಡ ಪೊಲ್ಯೂಷನ್ ಇಂದ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಹೇಳೋದಾಯ್ತು ಅಂದ್ರೆ ಪೊಲ್ಯೂಷನ್ ಇಂದ ಅವಾಯ್ಡ್ ಮಾಡ್ಕೊಂಡು ಮಾಸ್ಕ್ ಗಳನ್ನ ಧರಿಸೋದಾಗಿರ್ಬಹುದು, ಇಲ್ಲ ಹೊರಗಡೆ ಹೋಗಿ ಬಂದ ತಕ್ಷಣ ಹ್ಯಾಂಡ್ ಹೈಜಿನ್ ಅನ್ನ ಮೇಂಟೈನ್ ಮಾಡ್ಕೊಬಹುದಾಗಿರ್ಬಹುದು. ಇದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕು.
1: ಇನ್ನು ಈಗ ನಮ್ಮ ಮುಂಗಾರು ಮಳೆ ಅಷ್ಟೇ ಪ್ರಾರಂಭವಾಗಿಲ್ಲ, ನಮ್ಮ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ. ಸೊ ಇನ್ನು ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸಿದಾಗ ಅಲ್ಲಿ ಆಗುವಂತಹ ಕ್ರಾಸ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ನಾವು ಕಾಮನ್ ಕೋಲ್ಡ್ ಅಂತ ಏನ್ ಹೇಳಿದ್ರಿ, ಇದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ಪೋಷಕರ ಪಾತ್ರ ಏನು, ಅವರಿಗೆ ನಿಮ್ಮ ಸಲಹೆ ಏನು?
0: ಸೊ ಖಂಡಿತವಾಗ್ಲೂ ಮಕ್ಕಳಿಗೆ ಅಟೆಂಡೆನ್ಸ್ ಹೋಗ್ಬಿಡುತ್ತೆ ಅಂತ ಕಳಿಸೋದನ್ನ ಚೂರು ಕಡಿಮೆ ಮಾಡ್ಕೋಬೇಕು. 2-3 ಡೇಸ್ ಮಕ್ಕಳನ್ನ ಮನೇಲೇ ಇಟ್ಕೊಳ್ಳಿ, ನಿಮ್ಮ ಮಗುಗೂ ಹೆಲ್ಪ್ ಆಗತ್ತೆ, ಪಕ್ಕದ ಮಗುಗೆ ಈಗ ಅವರ ಜೊತೆಲಿ ಕುತ್ಕೊಳ್ಳುವಂತ ಮಗುಗೂ ಕೂಡ ಪ್ರಿವೆನ್ಷನ್ ಆಗುತ್ತೆ, ಇವರಿಂದ ಅವರಿಗೆ ಹರಡೋದು ಕೂಡ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ರೆಸ್ಟ್ ಕೊಟ್ಟು ಹೈಡ್ರೇಷನ್ ಕೊಟ್ಟು ಚೆನ್ನಾಗಿ ಕೊಟ್ರೆ ಮಗುನು ಕ್ಯೂರ್ ಆಗತ್ತೆ, ಇನ್ನೊಬ್ಬರಿಗೆ ಹರಡೋದು ಕೂಡ ಕಮ್ಮಿ ತಪ್ಪತ್ತೆ. ಡೆಫಿನೆಟ್ಲಿ ಆಗಿ ಸ್ಕೂಲ್ ಆಬ್ಸೆಂಟ್ ಆಗ್ಬಿಡುತ್ತೆ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಮನೇಲಿ ಇಡ್ಸ್ಕೊಳ್ಳಿ, 3 ದಿನ ಲೀವ್ ಲೆಟರ್ ಪ್ರೊಟೆಕ್ಟ್ ಮಾಡ್ಕೋಬಹುದು, ಮಕ್ಕಳಿಗೆ ಏನ್ ಬೇಕು ಅವಶ್ಯಕತೆ ಕೊಡ್ಬಹುದು.
1: ಇನ್ನು ಮನೆಯೊಳಗಿನ ಗಾಳಿ ಅದನ್ನ ಹೇಗೆ ಶುದ್ಧವಾಗಿಟ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ನಿಮ್ಮ ಸಲಹೆ ಅಥವಾ ಕ್ರಮಗಳು?
0: ಸೊ ಅದೇ, ಎಲ್ಲಾರ ಮನೆಯಲ್ಲೂ ಖಂಡಿತವಾಗ್ಲೂ ವಿಂಡೋಸ್ ಇರುತ್ತೆ,
1: ಕ್ರಾಸ್
0: ವೆಂಟಿಲೇಷನ್ ಬೇಕೇ ಬೇಕು,
1: ಗಾಳಿ ಬರ್ತಿರ್ಬೇಕು,
0: ಆತರ ಇರ್ಬೇಕು. ಜೊತೆಲಿ ಮನೇಲಿರೋ ವಾತಾವರಣಗಳನ್ನ ಕ್ಲೀನ್ ಮಾಡಿ, ಯೂಶಲಿ ಎಲ್ಲ ACಗಳನ್ನ ಯೂಸ್ ಮಾಡ್ತಾರೆ, ಏರ್ ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆ ಫಿಲ್ಟರ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡಿಸೋದು, ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕಾಗುತ್ತೆ. ಏರ್ ಪ್ಯೂರಿಫೈಯರ್ ಕೂಡ ಸಿಗುತ್ತೆ ಈಗ ರೀಸೆಂಟ್ ಆಗಿ, ಈಗ ಡೆಲ್ಲಿಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ ಕೂಡ ಮನೆ ಮನೆಯಲ್ಲಿ. ಆ ಫಿಲ್ಟರ್ಸ್ ಗಳನ್ನ ಸಪೋಸ್ ತಗೊಳ್ಲಿಕ್ ಆಗತ್ತೆ ಅಂದ್ರೆ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಆ ಫಿಲ್ಟರ್ಸ್ ಗಳ ಚೇಂಜ್ ಆಲ್ರೆಡಿ ಇರೋದನ್ನ ಈಗ ಸರ್ವಿಸ್ ಮಾಡಿಸೋದು ಅಂತ ಕೇಳ್ಪಡ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಮನೆಗೆ.
1: ಕೋವಿಡ್ ಬಂದ ನಂತರದಲ್ಲಿ ಈ ಮಾಸ್ಕ್ ಅನ್ನ ಧರಿಸುವ ಒಂದು ಅಭ್ಯಾಸ ಬಹಳ ಬಲವಾಗಿ ಶುರುವಾಯಿತು, ಅದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ಬಹುಶಃ ನಾವು ವಿ ಆಲ್ ಗಾಟ್ ವೀನ್ಡ್ ಆಫ್, ನಾ ಅದನ್ನು ಬಿಟ್ಬಿಟ್ವಿ ನಾವೆಲ್ಲ ಅನ್ಸುತ್ತೆ. ಸೊ ಮಾಸ್ಕ್ ಧರಿಸುವುದನ್ನ ಕಂಟಿನ್ಯೂ ಮಾಡೋದು ಅದನ್ನ ಎಷ್ಟು ಉತ್ತಮ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ನಾಟ್ ಫಾರ್ ಆಲ್ ಕಾಮನ್ ಪೀಪಲ್, ಎಲ್ಲಾರ್ಗೂ ಮಾಸ್ಕ್ ಹಾಕೊಂಡು ಓಡಾಡಿ ಅನ್ನೋದು ಹೇಳೋದು ಕಷ್ಟ. ಬಟ್ ಆಲ್ರೆಡಿ ಸಮಸ್ಯೆ ಇದೆ ಅವರಿಗೆ, ಸೊ ಒಬ್ಬರಿಗೆ ಶುಗರ್ ಇದೆ ಪೇಷಂಟ್ಸ್, ಎಲ್ಲ ಆಲ್ರೆಡಿ ಅವ್ರಿಗೆ ಆಸ್ಮಾ ತೊಂದರೆ ಇದೆ, ಆಲ್ರೆಡಿ ಒಂದು COPD ತೊಂದರೆ ಇದೆ, ಪೇಷಂಟ್ ಪದೇ ಪದೇ ನಿಮೋನಿಯಾ ಡೆವಲಪ್ ಆಗ್ತಾ ಇದೆ ಅಂತ ಹೇಳೋ ಪೇಷಂಟ್ಸ್ ಗೆ ಇವರೆಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಟೈಮ್ ಅಲ್ಲಿ ಎಲ್ಲೇ ಓಡಾಡಿದ್ರೆ ಒಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಜನಗಳ ಜಂಗುಳಿ ಇರುತ್ತೆ. ಇವರ ಜೊತೆಯಲ್ಲಿ ಇದ್ದಾಗ ಮಾಸ್ಕ್ ಗಳನ್ನ ಧರಿಸುವುದು ಉತ್ತಮ. ಶುಗರ್ ಇರೋರಿಗೆ, ಕ್ಯಾನ್ಸರ್ ಪೀಡಿತ ಪೇಷಂಟ್ಸ್ ಗೆ, ಅವರೆಲ್ಲ ಮುಂಚೂಣಿಯಲ್ಲಿ ಇರ್ತಾರೆ ಈ ಇನ್ಫೆಕ್ಷನ್ ಡೆವಲಪ್ ಮಾಡೋರು, ಅದನ್ನ ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಟೆಪ್ ಹೇಳೋದಾಯ್ತು ಅಂದ್ರೆ ಇಟ್ ಈಸ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಒಂದು ಮಾಸ್ಕ್ ಅಂತ ಹೇಳ್ಬೋದು.
1: ಓಕೆ ಕೇಳಿದ್ರೆ, ಇಷ್ಟು ಹೊತ್ತು ಮುಂಗಾರು ಮಳೆ, ಅದರಿಂದ ಉಂಟಾಗುವಂತ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಲ್ರೆಡಿ ಇರುವಂತಹ ರೋಗಿಗಳಲ್ಲಿ ಬರಬಹುದಾದಂತಹ ತೊಂದರೆಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮೊಂದಿಗೆ ಬಹಳಷ್ಟು ಮಾಹಿತಿಯನ್ನ ಡಾಕ್ಟರ್ ಗೌತಮಿ ಅವರು ಹಂಚಿಕೊಂಡಿದ್ದಾರೆ. ಇವೆಲ್ಲ ಮಾಹಿತಿಗಳು ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ನಿಲಯಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಡಾಕ್ಟರ್ ಗೌತಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾ ಗೌತಮಿ KR ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ

0: ವಂದೇಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
4: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
5: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬೋಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ಈ ಯೋಜನೆಯು ವಿಶ್ವದ 3 ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ

0: ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ವಿ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರ ಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ ಇದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಜನಪದ ವೈವಿಧ್ಯ ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
4: ಧಾರವಾಡದಲ್ಲಿ ಎಜುಕೇಷನ್ ಮಾಡ್ತಾ ಇರಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶ ಎಐಆರ್ ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
5: ತಮ್ಮೂರಲ್ಲಿ ಕೂಡ
4: ಏನು ಏಜೆನ್ಸಿ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ.
5: ತುಂಬಾ ಖುಷಿ,
4: ನನ್ಗೆ ತುಂಬಾ ಖುಷಿ ಮ್ಯಾಮ್. ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ಫೋಕ್ ಆ ಒಂದು ಜನಪದ ನನ್ಗೆ ನಾನದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
5: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ?
4: ಉಳಿಬೇಕಾ? ಸಂಪ್ರದಾಯವನ್ನ ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದು ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರುವ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ.
5: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನ ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡಿ.
4: ಹಾಡ್ತೀನಿ ಮ್ಯಾಮ್.

ಜನಪದ ವೈವಿಧ್ಯ ಇಂದು ರಾತ್ರಿ 9:30ಕ್ಕೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಎರೇಮಠ್ ಅವರ ಮಾತುಕತೆ ನೀವು ಕೇಳಬಹುದು.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಲೋಕಸಭೆಯು ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟಪತಿ ಭವನದಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ಎರಡು ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ

0: ಮತ್ತು ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಎಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 June ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ದ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂದುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ

ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ನಮೋ ಚಿತ್ರದ ಒಂದು ಹಾಡು ಶ್ರೀಕಾಂತ್ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಸಾಯಿ ಸರ್ವೇಶ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಿದ್ದರಾಮಯ್ಯ ಅವರು ಸಂಗೀತ ನೀಡಿ ಧನಿಯಾಗಿರುವ ಒಂದು ಹಾಡು ಇದೀಗ ಚಿತ್ರ ಪುರುಸುತ್ ರಾಮ.

0: ಎಷ್ಟು ಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ

0: ವನ
1: ಚೈತ್ರ ವನ
0: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದ್ರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂತಹ ಉತ್ತರವನ್ನ ಕೊಟ್ಟು ಇಡೀ ಸಮೂಹದ ಆತಂಕವನ್ನ ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ? ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂತ ತಮಗೆ ನಮ್ಮ ಅಶ್ವಮೇಧ ಯಾಗದ ಕುದುರೆಗಳೇನಾದರೂ ಕಂಡ್ವಿ ಅಂತೇಳಿ ಹಾಗೆ ಕೇಳಿದ ತಕ್ಷಣ ನಾರದರು ನಸು ನಗುತ ಇದನ್ನೆಲ್ಲದನ್ನು ಇಟ್ಕೊಂಡು, ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ

0: ಲಕ್ಷ್ಮೀಶನ ಜೈಮಿನಿ ಭಾರತವನ್ನ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ. ಕಾರಣ ಏನಪ್ಪ ಅಂತಂದ್ರೆ ಆ ಮೂರರ ಹೊಳವುಗಳು ಈ ಒಂದು ಮಹಾಕಾವ್ಯದಲ್ಲಿದೆ. ಅರ್ಜುನ ಕೇಳ್ತಾನೆ, ನನಗೆ ವೀರನಾಗಿರ್ತಕ್ಕಂಥ ಚಂದ್ರಹಾಸನ ಕಥೆಯನ್ನ ಅಥವಾ ಚರಿತ್ರೆಯನ್ನ ಪೂರ್ಣವಾಗಿ ಹೇಳಿ ಅಂತ. ನಾರದರು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ, ಅಶ್ವಮೇಧ ಯಾಗದ ಕುದುರೆಗಳ ರಕ್ಷಣೆಗೆ ನೀನ್ ಬಂದಿದೀಯಾ, ಅಂತಹ ಕುದುರೆಗಳು ಕಾಣದಾಗಿದೆ, ಅದರಲ್ಲೂ ಚಂದ್ರಹಾಸನಂತಹ ವೀರ ಅದನ್ನ ಕಟ್ಕೊಂಡಿದ್ದಾನೆ, ಕುಂತಳಪುರದಲ್ಲಿದ್ದಾವೆ ಕುದುರೆಗಳು ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ನಿನ್ನ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಯ ಹಸ್ತಿನಾಪುರದಲ್ಲಿ ಚಿಂತಾಕ್ರಾಂತನಾಗಿದ್ದಾನೆ, ಇಂತಹ ಸಂದರ್ಭದಲ್ಲಿ ನಿನಗೆ ಚಂದ್ರಹಾಸನ ಕಥೆಯನ್ನ ಕೇಳುವುದಕ್ಕೆ ಸಮಯ ಎಲ್ಲಿದೆ? ಆಗ ಅರ್ಜುನ ಎಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತಾನೆ ಅಂತಂದ್ರೆ, ನರರ ಬಾಳು ಚಿರಾಯುವಲ್ಲ, ಅವರು ಅಲ್ಪಜೀವಿಗಳು, ವಿಷ್ಣು ಭಕ್ತರ ಕಥೆಯನ್ನ ಕೇಳದೆ ಬಿಡೋದೆ, ಹಾಗಾದರೆ ಕೌರವರಿಗೂ ಪಾಂಡವರಿಗೂ ಮಹಾಯುದ್ಧ ನಡೀತಲ್ಲ, ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನಗೆ ಭಗವದ್ಗೀತೆಯನ್ನ ಬೋಧಿಸ್ತಾ, ಆ ಗೀತೋಪದೇಶವನ್ನು ನಾನು ಕೇಳಲಿಲ್ವೇ ಇದು ರಣರಂಗದ ಮಧ್ಯದಲ್ಲಿಯೂ ಕೂಡ, ಹಾಗಾಗಿ ವಿಷ್ಣು ಭಕ್ತರ ಕಥೆಯನ್ನ ಕೇಳುವುದಕ್ಕೆ ಅಥವಾ ಅಂತಹ ಸತ್ಕಥೆಯನ್ನ ನಾವು ಆಲಿಸುವುದಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥದ್ದೇ ಅಲ್ಲ, ದಯಮಾಡಿ ನೀವು ವೀರನ ಕಥೆಯನ್ನ ಚಂದ್ರಹಾಸನ ಸತ್ಕಥೆಯನ್ನ ನನಗೆ ಹೇಳಿ ಅಂತ ಹೇಳಿ ಅರ್ಜುನ ಒತ್ತಾಯಿಸ್ತಾನೆ. ಇಲ್ಲಿ ಕವಿ ಅರ್ಜುನನ ವೀರತನ, ಚಂದ್ರಹಾಸನ ವೀರತನ, ಅದರ ಜೊತೆಗೆ ಭಗವದ್ಗೀತೆಯನ್ನ ಕೃಷ್ಣ ಬೋಧಿಸ್ತಾ ಅಂಥದೇ ಮತ್ತೊಂದು ಸಂದರ್ಭ ಈಗ ಬಂದಿದೆ ಎನ್ನುವಂಥದ್ದನ್ನ ನಮಗೆ ಸೂಚನಾಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾನೆ ಕವಿ.
1: ಇನ್ನೊರೆವನು ಆಲಿಸಾದೊಡೆ ಪಾ

0: ಹರಿಷ್ಠಾಂಶದಳ್ ಸುಕುಮಾರನು ಉತ್ಪನ್ನನಾದಂ.
1: ಚಂದ್ರಹಾಸನ ಕಥೆಯನ್ನ ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನ ಪ್ರೇರೇಪಿಸ್ತದೆ. ಬಹುಮುಖ್ಯವಾಗಿ ನಾರದರು ಚಂದ್ರೋಸಾವ್ ಉಪಾಖ್ಯಾನವನ್ನ ಮಾಡೋದಕ್ಕೆ ಬಂದಿದ್ರೇನೋ ಅನ್ನುವಂತಹ ರೀತಿಯಲ್ಲಿ ಕವಿ ಈ ಸಂದರ್ಭವನ್ನ ಕಲ್ಪಿಸಿಕೊಂಡಿದ್ದಾನೆ. ಹೇಳ್ತಾರೆ ಅವರು, ಅರ್ಜುನನೇ ಕೇಳು, ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಆತ ಸದ್ಗುಣ ಸಂಪನ್ನ, ಧರ್ಮಿಷ್ಠನಾಗಿ ರಾಜ್ಯವನ್ನ ಮಾಡ್ತಾ ಇದ್ದ. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಭಾಗ್ಯಶಾಲಿಯಾಗಿರ್ತಕ್ಕಂತ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ಅವನಿಗೆ ಕಾಲಿನಲ್ಲಿ 6 ಬೆರಳುಗಳಿರ್ತವೆ, ಅದೊಂದು ಶುಭದ ಸಂಕೇತ ಅನ್ನುವಂತ ರೀತಿಯಲ್ಲಿ ಭೂಮಿಗೆ ಅವನು ಹುಟ್ಟಿ ಬರ್ತಾನೆ. ನೋಡಿ, ಇಲ್ಲಿ ಇಡೀ ಚಂದ್ರಹಾಸನ ಕಥೆಯನ್ನ ಅವನ ಹುಟ್ಟಿನಿಂದ ಹಿಡಿದು ಅವನ ವಿವಾಹದ ತನಕ ಈ ಕಥೆಯನ್ನ ಬಹಳ ವಿಶೇಷವಾಗಿ ಆರಂಭ ಮಾಡಿ ನಾರದರು ಹೇಳ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಇದು.

0: ಅವರಿಗೆ ಹಿಂದಿನ ಪದ್ಯಕ್ಕೂ ಈ ಪದ್ಯಕ್ಕೂ ಬಹಳ ವೈರುಧ್ಯ ಇರುವಂತೆ ಕಾಣ್ತದೆ. ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ, ಮೂಲಾ ನಕ್ಷತ್ರದಲ್ಲಿ ಭಾಗ್ಯಶಾಲಿಯೇ ಜನಿಸಿದಂತೆ ಆ ಮಗು ಜನಿಸ್ತಾ ಅಂತೇಳಿ. ಆದರೆ ಇಲ್ಲಿ ಮುಂದೆ ಕವಿ ಬರೀತಾನೆ, ಮಗು ಜನಿಸಿದನೆಂದು ಅಂತಹ ಒಂದು ಮಗು ಹುಟ್ಟಿತು ಅಂತ ಹೇಳಿ ಪುತ್ರೋತ್ಸವವನ್ನು ಮಾಡಿದನು. ರಾಜ ಅತ್ಯಂತ ವೈಭವದಿಂದ ಅತ್ಯಂತ ಸಂಭ್ರಮದಿಂದ ತನಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು ಆ ಪುತ್ರೋತ್ಸವವನ್ನು ಮಾಡ್ತಾನೆ. ಆದರೆ ದುರಾದೃಷ್ಟವಶಾತ್ ಕೆಲವೇ ದಿನಗಳಲ್ಲಿ ರಾಜನ ಶತ್ರುಗಳು ಬಂದು ಅವನ ನಗರವನ್ನು ಆಕ್ರಮಿಸ್ತಾರೆ. ರಾಜ ಕ್ಷತ್ರಿಯ ಧರ್ಮದಂತೆ ಬಹಳ ವಿಶೇಷವಾಗಿ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡ್ತಾ ಹೋರಾಟದಲ್ಲಿ ಮಡಿತಾನೆ. ಈ ಸುದ್ದಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆತನ ಪತ್ನಿ ಮೇಧಾವಿನಿ ಆಕೆಯೂ ಕೂಡ ಸತಿ ಸಹಗಮನ ಪದ್ಧತಿಯಂತೆ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ಕವಿ ಇಲ್ಲಿ ಚಿತ್ರಭಾನು ಅನ್ನುವಂಥ ಪದವನ್ನು ಬಳಸಿದ್ದಾನೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿದ್ವಾಂಸರುಗಳು ಹೇಳ್ತಾರೆ ಅದು ಚಿತ್ರಭಾನು ಸಂವತ್ಸರ ಆಗಿತ್ತು ಅಂತ. ಇನ್ನೊಂದು ಅರ್ಥ ಇದೆ, ಚಿತ್ರಭಾನು ಅಂತಂದರೆ ಅಗ್ನಿ ಅಂತ ಹೇಳಿ, ಅಂದರೆ ಆ ಚಿತೆಯನ್ನು ಏರ್ಪಡಿಸಿರ್ತಕ್ಕಂತಹ ಬೆಂಕಿ ಅಂತ. ಅದರೊಳಗಡೆ ಪ್ರವೇಶವನ್ನು ಮಾಡ್ತಾನೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಒಂದೇ ಅವಧಿಯಲ್ಲಿ ಇಲ್ಲವಾಗ್ತಾರೆ. ಭಾಗ್ಯಶಾಲಿ ಅಂತ ಹೇಳಿದಂತಹ ಮಗು ಅನಾಥವಾಗುತ್ತೆ, ಅದರ ಜೊತೆಗೆ ಆ ರಾಜ್ಯವೂ ಕೂಡ ಅನ್ಯರ ವಶವಾಗುತ್ತೆ. ಹಾಗೆ ಅನ್ಯರ ವಶವಾಗಿರ್ತಕ್ಕಂತಹ ರಾಜ್ಯವನ್ನು ಅವರು ಆಕ್ರಮಿಸಿಕೊಂಡು ಅವರ ಆಳ್ವಿಕೆಗೆ ಒಳಪಟ್ಟಂತಹ ದುಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಅಂತ ಹೇಳಿ ನಾರದರು ದುರಂತದ ವ್ಯಥೆಯನ್ನು ಅರ್ಜುನನಲ್ಲಿ ಹೇಳಿಕೊಳ್ತಾರೆ.
1: ಬಳಿ ಕೊರ್ವದೇ

ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ, ತಾಯಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಮಗುವನ್ನ ನೋಡ್ಕೊಳ್ಳುವಂತವರು ಯಾರೂ ಕೂಡ ಬಂಧುಗಳಾಗ್ಲಿ ಬೇರೆಯವರಾಗ್ಲಿ ಅಲ್ಲಿ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನ ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಯಾಕಪ್ಪ ಅಂತಂದ್ರೆ ಆ ಪ್ರದೇಶವನ್ನ ಶತ್ರುಗಳು ಆಕ್ರಮಿಸಿರ್ತಾರೆ, ಈ ಮಗು ಉಳಿದಿದೆ ಅಂತಂದ್ರೆ ಏನ್ ಅಪಾಯ ಮಾಡ್ತಾರೋ ಅನ್ನುವಂತಹ ಆತಂಕ ಮತ್ತು ದೂರದೃಷ್ಟಿ ಆ ದಾದಿಗೆ. ಹಾಗಾಗಿ ಆ ರಾಜ್ಯವನ್ನೇ ಬಿಟ್ಟು ಕುಂತಳಾಪುರದ ಕಡೆಗೆ ಬರ್ತಾಳೆ. ಅಲ್ಲಿ ಆಕೆ ಅತ್ಯಂತ ಪ್ರೀತಿಯಿಂದ ಕಷ್ಟಪಟ್ಟು 3 ವರ್ಷದವರೆಗೆ ಆ ಮಗುವನ್ನ ಸಾಕ್ತಾಳೆ. ಆ ಮಗುವಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಇಲ್ಲದಿರುವಾಗ ಮರುಗ್ತಾಳೆ. ರಾಜ ಪುತ್ರ ಆತ, ಅವನಿಗೆ ರಾಜಮನೆಯಲ್ಲಿ ಬೇಕಾದಂಥ ವೈಭೋಗಗಳು ಸಂಭ್ರಮ ಸಡಗರ ಎಲ್ಲದೂ ಇರಬೇಕಾಗಿತ್ತು. ಆದರೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಅನಾಥವಾಗಿರ್ತಕ್ಕಂಥ ಮಗುವಿಗೆ ಈಗ ಆಟ ಆಡೋದಕ್ಕಾಗಲಿ ಕೊನೆಗೆ ಊಟ ಮಾಡೋದಕ್ಕಾಗಲಿ ಏನು ಇಲ್ಲ ಅಂತ ಹೇಳಿ ಆಕೆಗೆ ಮುರುಕ ಉಂಟಾಗುತ್ತೆ. ಎಷ್ಟು ಕಷ್ಟಪಟ್ಟು ಸಾಕ್ತಾಳಪ್ಪ ಅಂತಂದರೆ ಕುಂತಳ ನಗರದಲ್ಲಿ ಆಕೆ ಭಿಕ್ಷೆಯನ್ನು ಬೇಡಿ ಆ ಮಗುವನ್ನು ಸಲಹುತ್ತಾಳೆ. ಮಗುವಿನ ಆಟ ಬೆಳವಣಿಗೆಯನ್ನು ಕಂಡು ಹಿಗ್ಗುತ್ತಾಳೆ, ಮುದ್ದಿಸ್ತಾಳೆ. ಹಾಗೆ ಸಂಭ್ರಮಿಸಿದಂತಹ ಆಕೆ ದಾದಿ ಆ ಮಗುವಿನ ದುಸ್ಥಿತಿಯನ್ನೂ ಕಂಡು ನಿಟ್ಟುಸಿರನ್ನು ಬಿಡುತ್ತಾ ದಿನ ಕಳೆಯುತ್ತಾಳೆ.

ಮಗುವನ್ನ ಕರ್ಕೊಂಡು ಕುಂತಳ ದೇಶಕ್ಕೆ ಬಂದಿದ್ದಾಳೆ. ಅಲ್ಲಿ ಯಾರೂ ಕೂಡ ಅವಳಿಗೆ ಗೊತ್ತಿರುವಂತವರಿಲ್ಲ. ಆ ಮಗುವನ್ನ ನೋಡ್ತಾಳೆ. ಸಾಮಾನ್ಯ ಒಂದು ಮಗುವಿಗೆ ಸಿಕ್ಕಬೇಕಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಸೌಲಭ್ಯಗಳು ಕೂಡ ಆ ಮಗುವಿಗೆ ಸಿಕ್ಕೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ, ತೊಟ್ಟಿಲಳು ಮಲಗಿಸಲಿಲ್ಲ. ಹುಟ್ಟಿದಂತ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ತೂಗಿ ಅದನ್ನು ನಿದ್ದೆ ಬರೆಸಿ ಸಂತೋಷ ಪಡ್ತಕ್ಕಂತಹ ಸಂಭ್ರಮ ಪಡಿಸ್ತಕ್ಕಂತಹ ತಾಯಿ. ಹಾಗೆ ಮಾಡೋಣ ಅಂತಂದ್ರೆ ತೊಟ್ಟಿಲುಗಳಿಲ್ಲ, ಆಡಿಸುವವರಿಲ್ಲ. ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಆಟ, ಅದ್ರ ಜೊತೆ ಒಡನಾಟ, ಇದ್ಯಾವುದೂ ಇಲ್ಲ. ಹೊಸ ಉಡುಗೆ ತೊಡುಗೆಗಳಿಲ್ಲ, ಮಗುವಿಗೆ ಹೊಸ ಬಟ್ಟೆಯನ್ನು ಹಾಕಿ ಸಂಭ್ರಮಿಸ್ತಕ್ಕಂತಹದ್ದಿಲ್ಲ. ಬೇಡ ಹೋಗ್ಲಿ, ಇರೋದಕ್ಕೆ ಒಂದು ಸಾಮಾನ್ಯ ಮನೆ ಕೂಡ ಇಲ್ಲ.

ನೀರು, ಎಣ್ಣೆ ಯಾವುದೂ ಕೂಡ ಇಲ್ಲ. ಎರೆಯಲು ಎಣ್ಣೆ ಇಲ್ಲ, ಹಾಲು ಬೆಣ್ಣೆಗಳಿಲ್ಲ, ಪ್ರೀತಿಸಿ ನಲಿಯುವ ತಂದೆ ತಾಯಿಗಳಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಎಲ್ಲರಿಗಿಂತ ಅತ್ಯಂತ ಪ್ರೀತಿಯನ್ನು ತೋರಿಸುವಂಥದ್ದು ಒಂದು ಮಗುವಿಗೆ ಅಥವಾ ಕರುಣ ಸಂಬಂಧ ಇರತಕ್ಕಂಥದ್ದು ತಂದೆ ತಾಯಿಗಳು. ಹುಟ್ಟಿದಂತಹ ಮಗುವಿಗೆ ಕೆಲವೇ ದಿನಗಳಲ್ಲಿ ತಂದೆ ತಾಯಿ ಕೂಡ ಇಲ್ಲದಾಗಿದ್ದಾರೆ. ಈಗ ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾಳೆ ಅಂತಂದರೆ, ನಿನ್ನ ತಂದೆ ಭೂವಡೆಯನಾಗಿದ್ದಂತಹ ಕೇರಳ ಅಧಿಪತಿ, ಅವನು ಹರಕೆ ಹೊತ್ತು ನಿನ್ನನ್ನು ಈ ಸ್ಥಿತಿಗಾಗಿ ಪಡೆದನೆ. ಎಂತಹ ಮುರುಕ ಹುಟ್ಟಿಸುವಂತಹ ತೀಕ್ಷ್ಣವಾಗಿರ್ತಕ್ಕಂಥ ಮಾತು. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕು ಅಂತೇಳಿ ಹರಕೆ ಹೊತ್ತು ನಿನ್ನನ್ನು ಪಡೆದ್ನೇ, ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವ ನನ್ನ ಕಣ್ಣುಗಳಾದರೂ ಒಡೆದು ಹೋಗಬಾರದೆ. ಎಂತ ಮಾತು, ನನ್ನ ಕಣ್ಣುಗಳೇ ಒಡೆದು ಹೋಗ್ಲಿ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾ ಅತ್ಯಂತ ದುಃಖದಿಂದ, ಅತ್ಯಂತ ಮುರುಕದಿಂದ ಆಕೆ ತನ್ನ ದಿನವನ್ನು ಕಳೆದಳು.

ಎರಡು ಮೂರು ವರ್ಷದ ಮಗು ಹೇಗಿರುತ್ತೆ, ಅದರ ಚಟುವಟಿಕೆ ಏನು ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣವನ್ನ ಕವಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಮೊಳಕೆ ಒಡೆವ ಹಲ್ಲುಗಳು ಆಗ ತಾನೇ ಆ ವಸಡಿನ ಮಧ್ಯದಲ್ಲಿ ಬಿಳಿಯಾಗಿ ಕಾಣಿಸ್ಕೊಳ್ತಕ್ಕಂತಹ ಚಿಗುರಿನ ರೂಪದ ಹಲ್ಲುಗಳು. ತೊದಲ ನೋಡಿ ಆಡು ಮಾತು ಸ್ಪಷ್ಟವಾಗಿಲ್ದಲೇ ಮಾತಾಡುವುದಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಗುವಿನ ರೂಪ. ಸುರಿವ ಜೊಲ್ಲು ಜೊಲ್ಲು ಸುರಿಸ್ಕೊಂಡು ಹೊಳೆವ ಸೌಂದರ್ಯ, ಆ ಮುಖದ ಕಾಂತಿ, ಆ ಮುಗ್ಧತೆ ಮತ್ತು ಸೌಂದರ್ಯದ ಎರಡೂ ಕೂಡ ಕೂಡಿ ನಗು ಮೊಗ ಮುಖ ನಗ್ತಾ ಇದೆಯೇನೋ ಯಾವಾಗ್ಲೂ ಎನ್ನುವಂತಹ ರೀತಿಯಲ್ಲಿ. ಹೊಳೆವ ಕಣ್ಣುಗಳ ಸೊಗಸು, ಚೆಲುವಾದ ಮುಖ, ವಿಶಾಲವಾದ ಹಣೆ, ಗುಂಗರು ಕೂದಲು, ಅಂಬೆಗಾಲಿಡುವ ಸೊಗಸು, ಸುಳಿಯಂತಿರುವ ಹೊಕ್ಕಳು, ದುಂಡಾದ ತೊಡೆ, ಮೈ ಮೃದುವಾಗಿರುವಂತಹ ತೋಳು, ಸೊಗಸಾದ ಮುಖವನ್ನು ನಲಿದಾಡುವಂತಹ ಈ ಮಗುವನ್ನು ಯಾರೂ ಕೂಡ ನಲಿದಾಡಿಸುವವರಿಲ್ಲವಲ್ಲ, ಅದರ ಜೊತೆ ಆಟಾಡುವವರಿಲ್ವಲ್ಲ, ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವವರಿಲ್ವಲ್ಲ ಅಂತ ಹೇಳಿ ಆಕೆ ಮರುಗುತ್ತಾ ಇದ್ಲು ಅನ್ನುವಂಥದ್ದನ್ನ ಕವಿ ಇಲ್ಲಿ, ಆ ಮಗುವಿನ ಸೌಂದರ್ಯ, ಆ ದಾದಿಯ ದುಃಖ ಎರಡೂ ಕೂಡ ಒಟ್ಟಿಗೆ ನಮಗೆ ಒಂದು ಕಡೆ ಮಗುವಿನ ಸೌಂದರ್ಯಕ್ಕೆ ನಾವು ಬೆರಗಾಗುವಂತೆ, ದಾದಿಯ ನೋವಿಗೆ ನಾವು ಕರುಣೆಯನ್ನು ವ್ಯಕ್ತಪಡಿಸುವಂತೆ, ಅನುಕಂಪ ಹುಟ್ಟುವಂತೆ ಕವಿ ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾನೆ.

ಕಲಿಸಿದಳು. ಇಂತು ನಡೆ ನುಡಿಗಳಂ ಕಲಿವಲ್ಲಿ ಪರ್ಯಂತಂ ಆ ಶಿಶುವನ್ನು ಪಾಲಿಸಿದಳು. ಮೇಲೆ ರುಜು ಬಂದರಸಿ

0: ಔತ್ತರ್ಯದಲ್ಲಿ ಆಶಾಭಾವನೆ ಇರ್ತದೆ ಎನ್ನುವಂಥ ಮಾತಿದೆ. ದಾದಿಗೆ ಮಗುವಿನ ಸೌಂದರ್ಯ ಅದು ಚಟುವಟಿಕೆಗಳನ್ನು ನೋಡಿ ಆಶಾಭಾವನೆ ಹೋಗ್ತಾ ಇದೆ. ಆ ಮಗುವನ್ನು ಸಲಹೋದಕ್ಕೆ ಯಾರು ಇಲ್ವಲ್ಲ, ಏನು ಆಗ್ತಾ ಇಲ್ವಲ್ಲ ಅನ್ನುವಂತಹ ದುಃಖ ಇದೆ. ಆದರೂ ಕೂಡ ಆ ಮಗು ಆಟ ಆಡ್ತಕ್ಕಂಥ ಅದರ ಚಟುವಟಿಕೆಗಳನ್ನು ಅದರ ರೂಪವನ್ನು ನೋಡಿ ಹಿಗ್ಗುತ್ತಾಳಂತೆ. ಅದೇ ಕ್ಷಣದಲ್ಲೇ ಅಂತಹ ಮಗುವಿಗೆ ಒಂದು ಸರಿಯಾದ ಪೋಷಣೆ ಇಲ್ವಲ್ಲ ಅಂಥೇಳಿ ದುಃಖ್ತಾಳಂತೆ. ಹೀಗೆ ಸಲುಹಿ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ, ಅದೇ ರೀತಿ ಸಾಕಿ ಆಕೆ ದಿನವನ್ನು ಕಳಿತಾಳೆ. ನಡೆ ನುಡಿಗಳನ್ನು ಕಲಿಸುವಂತಹ ಸಮಯಕ್ಕೆ ವಿಧಿ ಮತ್ತೆ ಒಂದು ರೀತಿಯಲ್ಲಿ ಆಟವನ್ನು ಆಡ್ತದೆ. ಆಕೆಗೆ ರೋಗ ಬಂದು ತೀರ್ಕೊಳ್ತಾಳೆ. ಕವಿ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತಂದರೆ, ಕಾಲನ ಅರಮನೆಗೈದಿದ್ದಾಳೆ, ಕಾಲನ ಅರಮನೆಗೆ ಹೋದ್ಲು, ಸತ್ತೋದ್ಲು ಅಂತ. ನಿಜವಾಗ್ಲೂ ಮಗು ಅನಾಥವಾಗಿದ್ದೀಗ ಅಂತೇಳಿ ಅನಿಸ್ತದೆ. ತಂದೆ ತಾಯಿಯನ್ನು ಕಳಕಂಡಾಗ ಆ ತಕ್ಷಣ ಮುಂದಾಲೋಚನೆಯಿಂದ ಯೋಚನೆ ಮಾಡಿರ್ತಕ್ಕಂಥ ದಾದಿ ತಂದು ಅದನ್ನು ರಕ್ಷಿಸ್ತಾಳೆ, ಸಾಕ್ತಾಳೆ. ಆದರೆ ಈಗ ಏಕಾಂಗಿಯಾಗಿ ಇದ್ದಂತಹ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಮಗುವಿಗೆ ಯಾರೂ ದಿಕ್ಕಿಲ್ಲದಂತೆ ಅನಾಥವಾಗುತ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ತಂದೆ ತಾಯಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀಲಿಲ್ಲ, ಈ ದಾದಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀತಾನೆ. ಆದರೂ ಕೂಡ ಆ ಮಗುವಿನ ಅದೃಷ್ಟ ಯಾವ ರೀತಿ ಇತ್ತು ಅಂತಂದರೆ, ದಾದಿ ತೀರ್ಕೊಂಡಾದ ನಂತರದಲ್ಲಿ ಇಡೀ ಕುಂತಳ ಪಟ್ಟಣದ ಎಲ್ಲರ ಅನುಕಂಪೆಗೆ, ಕರುಣೆಗೆ, ಪ್ರೀತಿಗೆ ಪಾತ್ರವಾಗ್ತದೆ ಆ ಮಗು.
1: ಚಲ್ವ ಶಿಶು ಬೀದಿಯೊಳ್ ಬಂದುದೇ ಸಿಗನಾಗಿ.

0: ಎತ್ತಿಕೊಂಡು ಸ್ವಲ್ಪ ಮಾತುಗಳನಾಲಿಸಿ ಮುತ್ತಿಸುವರು ಕಂಡ ಕಂಡ ಬಲಗೆರು ಇವರಲ್ಲುದಂ ಮಜ್ಜನಂ ಗೈಸಿ ಮಡಿಯಂ ಪೊದಿಸಿ ಮೆಲ್ವಾಸಿನೊಳ್ ಮಲಗಿಸುವರು ಬಲೆಯಲ್ ಅಳತಿಯಿಂದ ಹೊಸದು ತಂ ತಮ್ಮ ಮಕ್ಕಳೊಡನೆ ಮಲಗಿಸುವರು.
1: ಹೆಣ್ಣು ಕರುಣಾಮಯಿ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಈ ಪದ್ಯವನ್ನ ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರುವುದನ್ನ ಕಂಡಂತಹ ಮಹಿಳೆಯರು ಕರೆ ಕರೆದು ಒಬ್ಬೊಬ್ಬರೇ ಆ ಮಗುವನ್ನ ಕರೆದು ಕರೆದು ಹಣ್ಣು ಕಜ್ಜಾಯ ಸಕ್ಕರೆ ಇದನ್ನೆಲ್ಲ ಕೊಡುವರು. ಕವಿ ಇಲ್ಲಿ ಬಹಳ ವಿಶೇಷವಾಗಿ ಬಳಸಿದ್ದಾನೆ. ಬೇರೆ ವಸ್ತುಗಳನ್ನು ಯಾಕೆ ಹೇಳಿಲ್ಲ ಅಂತಂದ್ರೆ ಉತ್ತಮವಾದ ಫಲ ಕಜ್ಜಾಯ ಸಕ್ಕರೆ ಇದಿಷ್ಟು ಕೂಡ ವಿಷ್ಣುವಿಗೆ ಪ್ರೀತಿಯಂತೆ. ಇಲ್ಲೂ ಕೂಡ ಭಾಗವತದ ಧ್ವನಿಯನ್ನು ಕವಿ ಎಷ್ಟು ಸೂಕ್ಷ್ಮವಾಗಿ ತಂದಿದ್ದಾನೆ ಅಂತಂದ್ರೆ ಆ ಮಗುವಿಗೆ ಮಹಿಳೆಯರೆಲ್ಲ ಕರೆದು ಅದನ್ನ ಕೊಡ್ತಾ ಇದ್ರಂತೆ. ಅದು ಅಲ್ಲದಲೇನೆ ಚಿಕ್ಕ ಮಕ್ಕಳಿಗೆ ಈ ಸಿಹಿ ಮತ್ತು ಹಣ್ಣು ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಆ ಕುಂತಳಪುರದ ಮಹಿಳೆಯರೆಲ್ಲರೂ ಕೂಡ ಕರೆದು ಅದನ್ನು ಕೊಡುವುದರ ಜೊತೆಗೆ ಎತ್ತಿಕೊಂಡು ಮುದ್ದಿಸಿ ತೊದಲ ನುಡಿಗಳನ್ನು ಆಲಿಸಿ ಸಂಭ್ರಮಿಸುವರು. ಅಷ್ಟೇ ಅಲ್ಲ, ಸ್ನಾನ ಮಾಡಿಸಿ ಮಡಿ ಬಟ್ಟೆಗಳನ್ನು ಉಡಿಸಿ ತಮ್ಮ ಮಕ್ಕಳ ಜೊತೆಯಲ್ಲಿ ಮಲಗಿಸಿಕೊಂಡು ಸಂಭ್ರಮಿಸುತ್ತಿದ್ದರು. ಈ ಮಗುವಿಗೆ ದಾದಿ ತೀರ್ಕೊಂಡ್ರೂ ಕೂಡ ಅನಾಥವಾದರೂ ಕೂಡ ಇಡೀ ಕುಂತಳಪುರದ ಮಹಿಳೆಯರು ಆ ಮಗುವಿಗೆ ತಮ್ಮ ತಾಯಿಯ ಪ್ರೀತಿಯನ್ನ ಸಂಭ್ರಮವನ್ನ ಸಂತೋಷವನ್ನ ಧಾರೆ ಎರೆದ್ರು ಅನ್ನುವಂಥದ್ದನ್ನ ಕವಿ ವಿಶೇಷವಾಗಿ ವರ್ಣಿಸಿದನು.

ಬೇರೆಯವರ ಪಾಲನೆಯಲ್ಲೇ ಆಡಿ ಬೆಳೆಯುತ್ತಿದ್ದಂತಹ, ಬೀದಿಯಲ್ಲಿ ಎಲ್ಲ ಮಕ್ಕಳೊಡನೆ ಆಟವಾಡುತ್ತಿದ್ದಂತಹ, ಸಂತಸ ಸಂಭ್ರಮದಿಂದ ಇದ್ದಂತಹ ಮಗುವನ್ನು ಆ ಕುಂತಳಪುರದ ವೇಶ್ಯೆಯರು ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಿ ಅವನನ್ನು ಮುದ್ದಿಸ್ತಾ ಇದ್ರು, ಅವನಿಗೆ ಸುಗಂಧವನ್ನು ಪೂಜಿಸ್ತಾ ಇದ್ರು, ತಿಲಕವನ್ನಿಟ್ಟು ಹೂವನ್ನು ಮುಡಿಸಿ ಕರ್ಪೂರ ವೀಳಯವನ್ನು ಕೊಟ್ಟು ಬಗೆ ಬಗೆಯ ಉಡುಗೆಗಳಿಂದ ಸಿಂಗರಿಸುತ್ತಿದ್ದರು. ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂತಂದ್ರೆ, ತಾಯಿ ಹೃದಯದ ಮಾತೆಯರು ಅವನನ್ನ ಎಣ್ಣೆಯನ್ನ ಎರೆದು ಮಲಗಿಸಿ ಅವನನ್ನ ಆಶೀರ್ವದಿಸಿ ಸಂತೋಷ ಪಟ್ಟರೆ, ಅಲ್ಲಿನ ಇದ್ದಂತಹ ಕನ್ಯೆಯರು ಅವನನ್ನ ಕರ್ಕೊಂಡು ಹೋಗಿ ಅವನಿಗೆ ಅಲಂಕಾರವನ್ನ ಮಾಡಿ ಸಂಭ್ರಮಿಸ್ತಾ ಇದ್ರು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಎರಡೂ ರೀತಿಯ ಪಾಲನೆಗಳು ಸಿಗ್ತಾ ಇತ್ತು. ಹೇಗೆ ರಾಜನ ಆಶ್ರಯದಲ್ಲಿದ್ದರೆ ತಿಲಕ, ಹೂ ಮುಡಿಸುವುದು, ಸುಗಂಧ ಇದೆಲ್ಲದೂ ಸಿಗ್ತಾ ಇತ್ತು, ಅದಕ್ಕೇನು ಕೊರತೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಕವಿ ಇಲ್ಲಿ ತಂದಿದ್ದಾನೆ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ.

0: ಈ ಮಗುವಿನ ವಿಶೇಷತೆ ಎರಡು. ಒಂದು ಆ ಮಗುವಿಗಿದ್ದಂಥ ಸುಂದರವಾದ ರೂಪ, ಮತ್ತೊಂದು ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲರ ಜೊತೆಯಲ್ಲಿ ಬೆರೆಯುವಂತಹ ಗುಣ. ಹೀಗೆ ಅನಾಥವಾಗಿದ್ದರೂ ಕೂಡ ಮಗು ಇಡೀ ಬೀದಿಯಲ್ಲಿ ಇಡೀ ಪಟ್ಟಣದಲ್ಲಿ ಆಡುವಂತಹ ಎಲ್ಲ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಎಲ್ಲ ವಿಷಯಗಳನ್ನ ಹೊಸ ವಿಷಯಗಳು ಅನ್ನುವಂತಹ ಅಚ್ಚರಿಯಿಂದ ಆಸಕ್ತಿಯಿಂದ ನೋಡ್ತಾ ಇದ್ದ. ಜೊತೆಗೆ ಬಾಲಕರ ಜೊತೆಯಲ್ಲಿ ಅವರವರ ಮನೆಗಳಿಗೆ ಹೋಗಿ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು, ಹಾಡುವವರ ನೋಡುವವರ ಕೆಲಸ ಮಾಡುವವರ ಗುಂಪಿನಲ್ಲಿ ತಾನೂ ಒಬ್ಬನಾಗಿರುತ್ತಿದ್ದ. ಅದರ ಜೊತೆಗೆ ಮಕ್ಕಳ ತಂದೆ ತಾಯಿಗಳ ಜೊತೆಯಲ್ಲಿ ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಯಾರ ಆಟಕ್ಕೆ ಕರೆದರೂ ಕೂಡ ಅವ್ರ ಜೊತೆ ಹೋಗ್ತಾ ಇದ್ದ. ಹೀಗಾಗಿ ಆಡುವವರಲ್ಲಿ ಪೋಷಕರಲ್ಲಿ ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನ ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani and I am Valsa Williams with the Midday News. The headlines. Parliament proceedings disrupted following opposition protest over several issues. Counting of votes for by-elections in 3 assembly constituencies of Bihar, Gujarat and Madhya Pradesh underway. Delhi court acquits former WFI chief Brij Bhushan Charan Singh in

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ. ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ. ಹಲವೆಡೆ ಭೂಕುಸಿತ. ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು ಇಂದು ಸಂಜೆ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್.

0: రిజ్వాన్ అర్షద్, సంతోష్ లాడ్, మధు బంగారప్ప, పుట్టరంగశెట్టి, ఎస్ఎస్ మల్లికార్జున్, డాక్టర్ అజయ్ సింగ్, ఎన్ చెలువరాయస్వామి, కెఎం శివలింగేగౌడ, హెచ్సి బాలకృష్ణ, గాయత్రి శాంతేగౌడ, బసవరాజ్ రాయరెడ్డి, విజయానంద కాశ్యప్పనవర్, లక్ష్మణ్ సవది ప్రమాణవచన స్వీకరిసలಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಕಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ ಮೂರು ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದು ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೇಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ

0: ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1819 ಅಡಿಗಳಾಗಿದ್ದು 1781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣ ಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಸ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧಿ ಜಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗಿ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾ ವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ?
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ. ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ.

0: ಕಥೆ ಬನಾನ ಬಹಾನಾ ಕರ್ನ. ಇದೇ ರೀತಿ ಕನ್ನಡ ಇಂಗ್ಲಿಷ್ ಭಾಷೆಯ ಕೆಲವು ಗಾದೆಗಳು ಪ್ರಾವರ್ಬ್ಸ್ ಮತ್ತು ಇಡಿಯಮ್ಸ್ ಇಡಿಯಮ್ಯಾಟಿಕ್ ಫ್ರೇಸಸ್ ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನ ಅಥವಾ ಲೋಕೋಕ್ತಿಗಳನ್ನ ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋ ಕೋ ಕುಚ್ ಪ್ರಶ್ನ ಪೂಚೂಂಗಿ ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯಾ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಾ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೆ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
0: ಜೈಸೆ ಬೋಯಾ ಪೇಟ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ. ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ ಗುರುಜಿ.
2: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೀಗಾರದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಭೂಮಿಕಾ ಅವಳಿಂದ ಪ್ರಾರ್ಥನೆ

0: ಹರಸು ನಮ್ಮನೆಲ್ಲರ, ಹರಸು ನಮ್ಮನೆಲ್ಲರ.
1: ಪ್ರಾರ್ಥನೆ ಕೇಳಿದಿರಿ. ಸುದರ್ಶನ್ ಹೆಬ್ಬಾರ್ ಹಾಗೂ ಸಂಗಡಿಗರಿಂದ ಸ್ವಾಗತ ಗೀತೆ.

0: ಸ್ವಾಗತ ಗೀತೆ ಕೇಳಿದಿರಿ. ನೀತಿ ಕಥೆಯನ್ನ ಹೇಳಲಿದ್ದಾನೆ ಸಾತ್ವಿಕ್ ಭಟ್.
1: ತಲತಲಾಂತರಗಳಲ್ಲಿ ನಮ್ಮೆಲ್ಲರಿಗೂ ನಮ್ಮ ದೊಡ್ಡವರು ಹೇಳುತ್ತಾ ಬಂದಿರುವ ಒಂದು ಹಸು ಮತ್ತು ಒಂದು ಹುಲಿಯ ಕಥೆಯೇ ಪುಣ್ಯಕೋಟಿಯ ಕತೆ. ಇದು ಒಳ್ಳೆಯ ನಡತೆ ಮತ್ತು ಧಾರ್ಮಿಕತೆಯನ್ನು ಕಲಿಸುವಂತಹ ಕತೆ. ಸತ್ಯಕ್ಕೆ ಮತ್ತು ಸತ್ಯದ ಮಾತಿಗೆ ಬೆಲೆಯನ್ನು ತಿಳಿಸುವಂತಹ ಹಾಗೂ ಸತ್ಯವೇ ಭಗವಂತನೆಂದು ತಿಳಿಸುವ ಕತೆ. ಈ ಭೂಮಿಯ ಮೇಲೆ ಜ್ಞಾನದಿಂದ ಕಂಗೊಳಿಸುತ್ತಿದ್ದ ಕರ್ನಾಟಕ ಎಂಬ ಪ್ರಾಂತ್ಯದಲ್ಲಿ ಒಬ್ಬ ಗೊಲ್ಲನಿದ್ದನು. ಅವನು ತುಂಬಾ ಹಸುಗಳನ್ನ ಸಾಕಿದ್ದನು. ಪ್ರತಿದಿನವೂ ಮುಂಜಾನೆ ಎದ್ದು ಸ್ನಾನವನ್ನ ಮಾಡಿ ಹಣೆಗೆ ತಿಲಕವನ್ನ ಇಟ್ಟು ಹಸುಗಳನ್ನು ಮೇಸಲು ಕಾರಿಗೆ ಕರೆದುಕೊಂಡು ಹೋಗುತ್ತಿದ್ದ ಮತ್ತು ಸಂಜೆ ಮನೆಗೆ ಕರೆದುಕೊಂಡು ಬರುತ್ತಿದ್ದ. ಅವನು ಹಸುಗಳನ್ನು ಪ್ರೀತಿಯಿಂದ ಗಂಗೆ, ಗೌರಿ, ತುಂಗಭದ್ರೆ, ಪುಣ್ಯಕೋಟಿ ಎಂಬ ನಾನಾ ಹೆಸರುಗಳಿಂದ ಕರೆದಾಗ ಹಸುಗಳೆಲ್ಲ ಅವನ ಬಳಿ ಬಂದು ಬಿಂದಿಗೆ ತುಂಬಾ ಹಾಲನ್ನ ಕೊಡುತ್ತಿದ್ದವು. ಒಂದು ದಿನ ಹಸುಗಳನ್ನು ಮೇಯಿಸಲು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಒಂದು ಗುಹೆ ಇರುತ್ತದೆ. ಆ ಗುಹೆಯ ಒಳಗೆ ಹಸಿದ ಒಂದು ಕ್ರೂರ ವ್ಯಾಘ್ರವು ವಾಸವಿರುತ್ತದೆ. ಆ ಕ್ರೂರ ಹುಲಿಯು ಗುಹೆಯಿಂದ ಹೊರಬಂದು ನೋಡಿದಾಗ ಹಸುಗಳೆಲ್ಲ ಮೇಯುತ್ತಾ ಇರುವುದನ್ನು ಕಾಣಿಸುತ್ತದೆ. ಹಸುಗಳ

ನೋಡಿದ ಹುಲಿಯು ಚಂಗನೆ ರಭಸದಿಂದ ಎಗುರಿ ದಾಳಿ ಮಾಡುತ್ತದೆ. ಎಲ್ಲಾ ಹಸುಗಳು ಜೋರಾಗಿ ದಿಕ್ಕಾಪಾಲಾಗಿ ಓಡಿ ತಮ್ಮ ಮನೆಗಳಿಗೆ ಸೇರಿಕೊಳ್ಳುತ್ತವೆ. ಆದರೆ ಈ ಪುಣ್ಯಕೋಟಿ ಹಸು ತನ್ನ ಕಂದನೆಂದನ್ನೆಂದುಕೊಂಡು ಅದಕ್ಕೆ ಹಾಲನ್ನು ಕೊಡಬೇಕೆಂದು ನಿಧಾನವಾಗಿ ಹೋಗುತ್ತದೆ. ಈ ಪುಣ್ಯಕೋಟಿಯನ್ನು ನೋಡಿದ ಹುಲಿಯು ಅದರ ಮೇಲೆ ದಾಳಿ ಮಾಡುತ್ತದೆ. ಪುಣ್ಯಕೋಟಿಯು ಓಡಲಾಗದೆ ಹುಲಿಯ ಬಳಿ ಸಿಕ್ಕಿಬಿಡುತ್ತದೆ. ಆಗ ಪುಣ್ಯಕೋಟಿ ಹಸುವು, ಅಯ್ಯ ಹುಲಿರಾಯ, ಸ್ವಲ್ಪ ತಾಳ್ಮೆಯಿಂದ ನನ್ನ ಮೊರೆಯನ್ನು ಕೇಳು. ದೊಡ್ಡಿಯೊಳಗೆ ನನ್ನ ಪುಟ್ಟ ಕಂದನಿದ್ದಾನೆ, ಅವನಿಗೆ ಹಾಲುಣಿಸಿ ಮತ್ತೆ ಇಲ್ಲಿಗೆ ಬರುತ್ತೇನೆ ಎಂದು ಹೇಳುತ್ತದೆ. ಹಸಿದ ವೇಳೆಯಲ್ಲಿ ನೀನು ನನಗೆ ಸಿಕ್ಕಿದ್ದೀಯಾ? ನೀನು ಸುಳ್ಳನ್ನು ಹೇಳುತ್ತಿರುವೆ. ಆಗ ಪುಣ್ಯಕೋಟಿ ಹಸುವು

0: ಆತ್ಮನು ಎಂದು ಹುಲಿಗೆ ಭಾಷೆಯನ್ನು ನಡೆಬರುತ್ತದೆ. ನಂತರ ಆತನ ಪುಟ್ಟ ಕಂದನಿಗೆ ಹಾಲುಣಿಸಿ ಹೀಗೆ ಹೇಳುತ್ತದೆ, ಕಂದ, ನಾನೆಂದು ಹುಲಿಯ ಬಾಯಿಗೆ ಸಿಲುಕಿದ್ದೇನೆ, ಆದರೆ ಅದಕ್ಕೆ ಭಾಷೆಯನ್ನು ನೀಡಿ ಬಂದಿದ್ದೇನೆ. ಆಗ ಕರುಳುತ್ತದೆ, ಅಮ್ಮ, ನೀಲ್ಲವೆಂದರೆ ನಾನು ಹೇಗೆ ಬದುಕಲಮ್ಮ? ಆರ ಜೊತೆಯಲ್ಲಿ ಮನಗಲಿ, ಆರ ಮೊಲೆಯನ್ನು ಕುಡಿಯಲಿ ಎಂದು ದುಃಖಿಸುತ್ತದೆ. ಆಗ ಪುಣ್ಯಕೋಟಿಯ ಸುವು ಎಲ್ಲಾ ಧನುಗಳನ್ನು ಕರೆದು, ಈ ಕಂದನನ್ನು ನಿಮ್ಮವನೆಂದು ಭಾವಿಸಿ, ಇವನು ನಿಮ್ಮ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಎಂದು ಹೇಳುತ್ತದೆ. ಆಗ ಪುಣ್ಯಕೋಟಿಯ ಸುವು ಹುಲಿಯ ಗವಿಯ ಬಳಿ ಬರುತ್ತದೆ. ಏ ಕ್ರೂರ ಹುಲಿಯೇ, ನನ್ನ ದೇಹದಲ್ಲಿ ಮಾಂಸಖಂಡಗಳಿವೆ, ನನ್ನ ಹೃದಯದಲ್ಲಿ ಬಿಸಿ ರಕ್ತವಿದೆ, ನೀನು ಇದನ್ನು ಪಡೆದು ಸಂತಸಂದಿರು ಎಂದು ಹೇಳುತ್ತದೆ. ಆಗ ಪುಣ್ಯಕೋಟಿಯ ಸತ್ಯಪರತೆ ಅದರ ಮಾತನ್ನು ಕೇಳಿ ಕ್ರೂರ ಹುಲಿಯ ಮನಸ್ಸು ಕರಗಿ, ನೀನು ನನ್ನ ತಾಯಿ ಇದ್ದ ಹಾಗೆ, ನೀನು ನನ್ನ ಒಡ ಹುಟ್ಟಿದ ಅಕ್ಕ ಇದ್ದ ಹಾಗೆ, ನಿನ್ನನ್ನು ಕೊಂದು ನಾನು ಏನು ಪಡೆಯಲಿ? ನಾನು ಇನ್ನು ಬದುಕಿದ್ದರೆ ಇನ್ನು ಎಷ್ಟೋ ಅಕ್ಕ ತಂಗಿಯರ ಪ್ರಾಣವನ್ನು ತೆಗೆಯುತ್ತೇನೋ, ನಾನು ಇನ್ನು ಹೃದಯ ಬೇಡ ಎಂದು ನಿರ್ಧರಿಸಿ ಹುಲಿಯಲ್ಲಿರುವ ಬೆಟ್ಟದಿಂದ ಬಿದ್ದು ಪ್ರಾಣ ಬಿಡುತ್ತದೆ. ನಂತರ ಪುಣ್ಯಕೋಟಿಯ ಸುವು ತನ್ನ ಪುಟ್ಟ ಕಂದನೊಂದಿಗೆ ಸಂತೋಷದಿಂದ ಬದುಕುತ್ತದೆ. ಸತ್ಯವನ್ನು ಅಳವಡಿಸಿಕೊಂಡವನು ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯ ಎಂಬುದು ಈ ಕಥೆಯ ನೀತಿ.
1: ನೀತಿ ಕಥೆ ಕೇಳಿದಿರಿ, ಆದರ್ಶ್ ಹಾಗೂ ಸಂಗಡಿಗರಿಂದ ಪರಿಸರ ಗೀತೆ.

ಬೇಲೂರು ಶಿಲ್ಪದ ಹೊಯ್ಸಳರು, ಬಾದಾಮಿ ಗವಿಯ ಚಾಲುಕ್ಯರು, ಪಂಪ ಕ್ಷೇತ್ರದ ಹಕ್ಕಬೊಕ್ಕರು, ಕೃಷ್ಣರಾಜರ ಮೈಸೂರು, ಮೈಸೂರು ನಗರದ ಚಾಮುಂಡಿ ಬೆಟ್ಟ, ವಿಜಯಪುರದ ಗೋಳಗುಮ್ಮಟ, ಧರ್ಮ ಜಾಗೃತಿ ಕೂಡಲ ಸಂಗಮ ವಿದ್ಯಾಕೇಂದ್ರ ನಮ ಸಿದ್ಧಗಂಗಾ, ಧರ್ಮ ಜಾಗೃತಿ ಕೂಡಲ ಸಂಗಮ ವಿದ್ಯಾಕೇಂದ್ರ ನಮ ಸಿದ್ಧಗಂಗಾ. ಕೇಳಿರಿ ಕೇಳಿರಿ ಕನ್ನಡ ನಾಡಿನ ವೈಭವ ನಾನು ಹೇಳುವೆನ, ಕನ್ನಡಮ್ಮನ ಕಂದನು ನಾನು ಲಾವಣ್ಯರ ಪದವ ಹೇಳುವೆ.

ಹೇ ಭಾರತ ರಚಿಸಿದ ಕುಮಾರ ವ್ಯಾಸ, ಪಂಪನ ಸಾಹಿತ್ಯ ಉಲ್ಲಾಸ, ಸರ್ವಜ್ಞ ಬಸವಣ್ಣ ಕನಕ ಶರೀ, ಪರಭಕ್ತಿಯ ಪಂಥದ ಕನ್ನಡ ದೇಶ, ಅಕ್ಕಮ್ಮ ದೇವಿ ಮುಕ್ತಾಯಿ ಅಕ್ಕ, ಸಾಹಿತ್ಯ ಸೊಬಗಿನ ಅನ್ನಮ್ಮ, ವಚನವ ರಚಿಸಿ ಸಾಹಿತ್ಯ ಬಳಸಿ ಕನ್ನಡ ಉಳಿಸಿದ ಅಕ್ಕಮ್ಮ.

0: ಲಾವಣಿ ಪದ ಕೇಳಿದಿರಿ. ಮಿಮಿಕ್ರಿ ಮಾಡಲಿದ್ದಾನೆ ಕಾರ್ತಿಕೇಯ ಕುಮಾರ್.
1: ಎಲ್ಲರಿಗೂ ನಮಸ್ಕಾರ. ನಾಯಿಯ ಕೂಗು. ನಾಯಿ ಮರಿಯ ಕೂಗು. ಬೆಕ್ಕಿನ ಕೂಗು. ಬೆಕ್ಕಿನ ಮರಿಯ ಕೂಗು. ಮಾಳ ಬೆಕ್ಕಿನ ಕೂಗು. ಹಂದಿಯ ಕೂಗು. ಮಗುವಾಡುತ್ತಿರುವಾಗ ಆಗೋ ಶಬ್ದ. ಆಕಳು ಕರುವಿನ ಕೂಗು. ಎಂಬೆ ಎಂಬೆ ಎಂಬೆ. ಕೋಗಿಲೆಯ ಕೂಗು. ಪಾರಿವಾಳದ ಕೂಗು. ಕಾಗೆಯ ಕೂಗು. ಕೋಣದ ಕೂಗು.
0: ಮಿಮಿಕ್ರಿ ಕೇಳಿದಿರಿ. ಶಿಕ್ಷಣ ಕ್ಷೇತ್ರದಲ್ಲಿ ರೇಡಿಯೋದ ಮಹತ್ವ ಮಾತನಾಡುತ್ತಾರೆ ಸಂಜನಾ ಕುಮಾರ್.
2: ಆತ್ಮೀಯ ಕೇಳುಗರೆ, ಕನ್ನಡ ನಾಡಿನ ಸಮಸ್ತ ಜನತೆಗೆ ಹೃತ್ಪೂರ್ವಕ ನಮನಗಳು. ಇಂದು ನಾನು ನಿಮ್ಮ ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ರೇಡಿಯೋದ ಮಹತ್ವ ಎಂಬ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ. ಒಬ್ಬ ಮಹನೀಯರು ಹೇಳಿರುವಂತೆ, ವಿದ್ಯೆ ಎಂಬುದು ಯಾರು ಕದಿಯಲಾರದ ಸಂಪತ್ತು. ಮಾನವನ ಜೀವನದಲ್ಲಿ ಶಿಕ್ಷಣವು ಅತ್ಯಂತ ಅಮೂಲ್ಯವಾದ ಸಂಪತ್ತು. ಈ ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ಸಹ ತಲುಪಿಸುವಲ್ಲಿ ಹಲವಾರು ಮಾಧ್ಯಮಗಳು ಮಹತ್ವದ ಪಾತ್ರವನ್ನು ವಹಿಸಿವೆ. ಅವುಗಳಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿ ಹಾಗೂ ಜನಸಾಮಾನ್ಯರ ಮಾಧ್ಯಮವಾಗಿದೆ. ರೇಡಿಯೋ ಕೇವಲ ಮನರಂಜನೆಯ ಸಾಧನವಲ್ಲ, ಅದು ಜ್ಞಾನದ ದಾರಿದೀಪವೂ ಆಗಿದೆ. ಒಂದು ಕಾಲದಲ್ಲಿ ಇಂಟರ್ನೆಟ್, ಮೊಬೈಲ್ ಅಥವಾ ದೂರದರ್ಶನಗಳು ಎಲ್ಲರಿಗೂ ಲಭ್ಯವಿರಲಿಲ್ಲ. ಆಗ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬೆಳಕನ್ನು ತಲುಪಿಸಿದ ಸಾಧನವೇ ರೇಡಿಯೋ. ಆತ್ಮೀಯರೇ, ಜ್ಞಾನವೇ ಶಕ್ತಿ, ಜ್ಞಾನವನ್ನು ಪಡೆಯುವ ಸಾಧನವೇ ಶಿಕ್ಷಣ. ರೇಡಿಯೋ ಮೂಲಕ ಪ್ರಸಾರವಾಗುವ ಶೈಕ್ಷಣಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ಕಲಿಯಲು ನೆರವಾಗುತ್ತವೆ. ಅನುಭವಿ ಶಿಕ್ಷಕರು ನೀಡಿರುವ ಪಾಠಗಳನ್ನು ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕೇಳಬಹುದು. ಸ್ನೇಹಿತರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಶಿಕ್ಷಕರು ಅಥವಾ ಶಾಲೆಗಳು ಇಲ್ಲದಿದ್ದರೂ

0: ರೇಡಿಯೋ ಮೂಲಕ ಶಿಕ್ಷಣವನ್ನು ಪಡೆಯುವ ಅವಕಾಶ ಸಿಗುತ್ತದೆ. ಆದ್ದರಿಂದ ರೇಡಿಯೋ ಶಿಕ್ಷಣದಲ್ಲಿ ಸಮಾನತೆಯನ್ನು ತರುವ ಸಾಧನವಾಗಿದೆ. ಸದಾಭಿಮಾನಿಗಳೇ, ಕಲಿಕೆಗೆ ವಯಸ್ಸಿಲ್ಲ, ಜ್ಞಾನಕ್ಕೆ ಮಿತಿ ಇಲ್ಲ. ರೇಡಿಯೋದ ಮತ್ತೊಂದು ವಿಶೇಷತೆ ಎಂದರೆ ಅದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರನ್ನು ತಲುಪಬಲ್ಲದು. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೂ ರೇಡಿಯೋ ಸುಲಭವಾಗಿ ಲಭ್ಯವಾಗುತ್ತದೆ. ವಿದ್ಯಾರ್ಥಿಗಳ ಭಾಷಾ ಕೌಶಲ್ಯವನ್ನು ಬೆಳೆಸುವಲ್ಲಿಯೂ ರೇಡಿಯೋ ಪ್ರಮುಖ ಪಾತ್ರ ವಹಿಸುತ್ತದೆ. ಸರಿಯಾದ ಉಚ್ಚಾರಣೆ, ಹೊಸ ಪದಗಳ ಪರಿಚಯ ಹಾಗೂ ಶ್ರವಣ ಕೌಶಲ್ಯವನ್ನು ವೃದ್ಧಿಪಡಿಸುತ್ತವೆ. ಒಬ್ಬ ಕವಿವರ್ಯ ಹೇಳುತ್ತಾನೆ, ಓದಿದಷ್ಟು ಜ್ಞಾನ ಬೆಳೆಯುತ್ತದೆ, ಕೇಳಿದಷ್ಟು ಬುದ್ಧಿ ಬೆಳೆಯುತ್ತದೆ ಎಂದು. ರೇಡಿಯೋ ಕೇಳುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಏಕೆಂದರೆ ಅವರು ಕೇವಲ ಕೇಳುವ ಮೂಲಕ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಅವರ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಬಂಧುಗಳೇ, ಸಾಂಕ್ರಾಮಿಕ ರೋಗ ಕೋವಿಡ್ ಅಂದರೆ 19 ಸಮಯದಲ್ಲಿ ಶಾಲೆಗಳು ಮುಚ್ಚಿದಾಗ ನಮ್ಮ ರಾಜ್ಯವೂ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ರೇಡಿಯೋ ಮೂಲಕ ಪಾಠಗಳನ್ನು ಪ್ರಸಾರ ಮಾಡಲಾಯಿತು. ಆ ಸಂದರ್ಭದಲ್ಲಿ ರೇಡಿಯೋ ಸಾವಿರಾರು ಮಕ್ಕಳಿಗೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿತು. ಶಿಕ್ಷಣವು ಜೀವನವನ್ನು ಬದಲಾಯಿಸುವ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ ಎಂಬುದನ್ನು ಮರೆಯಬಾರದು. ರೇಡಿಯೋ ಕೇವಲ ಪಠ್ಯ ವಿಷಯಗಳನ್ನು ಮಾತ್ರವಲ್ಲ, ವಿಜ್ಞಾನ, ಕೃಷಿ, ಆರೋಗ್ಯ, ಪರಿಸರ, ಕಲೆ, ಸಾಹಿತ್ಯ ಹಾಗೂ ಸಾಮಾನ್ಯ ಜ್ಞಾನವನ್ನು ಕೂಡ ವಿದ್ಯಾರ್ಥಿಗಳಿಗೆ ಪರಿಚಯಿಸುತ್ತದೆ. ಪುಸ್ತಕಗಳು ಜ್ಞಾನದ ಕಿಟಕಿಗಳಾದರೆ ರೇಡಿಯೋ ಜ್ಞಾನದ ಬಾಗಿಲು. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಹೆಚ್ಚು ಬಳಕೆಯಲ್ಲಿದ್ದರೂ ರೇಡಿಯೋ ತನ್ನ ಮಹತ್ವವನ್ನು ಕಳೆದುಕೊಂಡಿಲ್ಲ. ವಿಪತ್ತುಗಳು, ನೆರೆಹಾವಳಿ, ವಿದ್ಯುತ್ ಸಮಸ್ಯೆಗಳು ಅಥವಾ ದೂರದ ಪ್ರದೇಶಗಳಲ್ಲಿ ಇಂದಿಗೂ ರೇಡಿಯೋ ಅತ್ಯಂತ ವಿಶ್ವಾಸಾರ್ಹ ಶಿಕ್ಷಣದ ಮಾಧ್ಯಮವಾಗಿದೆ. ಮಿತ್ರರೇ, ನಾವು ಯಾವ ಸಾಧನವನ್ನು ಬಳಸುತ್ತೇವೆ ಎಂಬುದಕ್ಕಿಂತ ಅದನ್ನು ಜ್ಞಾನ ಸಂಪಾದನೆಗೆ ಹೇಗೆ ಬಳಸುತ್ತೇವೆ ಎಂಬುದು ಮುಖ್ಯ. ಇಂದು ಓದುವ ಮಗು ನಾಳೆ ದೇಶದ ನಾಯಕ. ಶಿಕ್ಷಣ ಬೆಳಕು, ಅಜ್ಞಾನ ಕತ್ತಲೆ. ಕಲಿತವನು ಲೋಕವನ್ನೇ ಗೆಲ್ಲುತ್ತಾನೆ. ಕೊನೆಯಲ್ಲಿ ನಾನು ಹೇಳಲು ಬಯಸುವುದೇನೆಂದರೆ ರೇಡಿಯೋ ಶಿಕ್ಷಣದ ಕ್ಷೇತ್ರದಲ್ಲಿ ಮೌನ ಕ್ರಾಂತಿಯನ್ನು ಮಾಡಿದ ಸಾಧನವಾಗಿದೆ. ಅದು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಹರಡಿದೆ. ಮುಂದಿನ ದಿನಗಳಲ್ಲಿಯೂ ರೇಡಿಯೋ ಶಿಕ್ಷಣದ ಮಹತ್ವವನ್ನು ಅಂಗವಾಗಿ ಉಳಿಯಲಿದೆ. ಮನೆ ಮನೆಗೆ ಜ್ಞಾನ ತಲುಪಿಸುವ ಸರಳ ಸಾಧನ ರೇಡಿಯೋ. ಮನ ಮನಗಳಿಗೆ ಬೆಳಕು ನೀಡುವ ಶಕ್ತಿ ಶಿಕ್ಷಣ. ಈ ಸಂದೇಶದೊಂದಿಗೆ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ.
1: ಶಿಕ್ಷಣ ಕ್ಷೇತ್ರದಲ್ಲಿ ರೇಡಿಯೋದ ಮಹತ್ವ ಕೇಳಿದಿರಿ. ಪರಿಸರ ಸಂರಕ್ಷಣೆ ಕುರಿತು ನಾಟಕ ಸಂಜನಾ ಹಾಗೂ ಅಮೂಲ್ಯ ಸಂಗಡಿಗರು.
2: ಅಯ್ಯೋ, ಈಗ ಆಟ ಆಡಿದ್ರೆ ಸಾಕು, ಈ ಕಸವನ್ನೆಲ್ಲ ಇಲ್ಲೇ ಹಾಕ್ಬಿಡ್ತೇನೆ.
3: ಹೌದು ಹೌದು, ಯಾರು ನೋಡ್ತಾರೆ, ನಾನು ಇಲ್ಲೇ ಹಾಕ್ಬಿಡ್ತೀನಿ.
0: ಅಯ್ಯೋ, ಹೀಗೆ ಮಾಡಬಾರ್ದು, ಪರಿಸರ ಹಾಳಾಗುತ್ತದೆ.
3: ಏನಾಗುತ್ತೆ?
0: ಮರಗಳು ಒಣಗುತ್ತವೆ, ರೋಗಗಳು ಬರುತ್ತವೆ, ಶುದ್ಧ ಗಾಳಿ ಕಡಿಮೆಯಾಗುತ್ತದೆ.
2: ಮಕ್ಕಳೇ, ಪರಿಸರ ನಮ್ಮ ತಾಯಿ ಸಮಾನ, ಅದನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ.
4: ನಾವು ಪರಿಸರವನ್ನು ಹೇಗೆ ಕಾಪಾಡಬೇಕು ಸರ್?
2: ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಮರಗಳನ್ನು ಹೆಚ್ಚು ನೆಡಬೇಕು, ಕಸವನ್ನು ಡಸ್ಟ್ಬಿನ್ಗೆ ಹಾಕಬೇಕು, ನೀರನ್ನು ಉಳಿಸಬೇಕು.
5: ಮಕ್ಕಳೇ, ನೀವು ಪರಿಸರವನ್ನು ಉಳಿಸಿದರೆ ನಾನು ಸಂತೋಷ ಪಡುತ್ತೇನೆ. ಮರಗಳಿದ್ದರೆ ಶುದ್ಧವಾದ ಗಾಳಿ ಬರುತ್ತದೆ, ಮಳೆ ಬರುತ್ತದೆ.
6: ಕ್ಷಮಿಸಿ ಪ್ರಕೃತಿ ಮಾತೆ, ನಾವೇನು ಮುಂದೆ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ?
2: ಅಯ್ಯೋ, ಎಷ್ಟು ಬಿಸಿಲು, ಹೊರಗೆ ನಿಲ್ಲಲು ಆಗುತ್ತಿಲ್ಲ.
7: ಹೌದು, ನಾವು ಮರಗಳನ್ನು ಕಡಿಯುತ್ತಿರುವುದರಿಂದ ಬಿಸಿಲು ಹೆಚ್ಚಾಗಿ ಬಿಟ್ಟಿದೆ.
0: ಮರಗಳು ನಮಗೆ ಎಷ್ಟೋ ಅನುಕೂಲಗಳನ್ನು ನೀಡುತ್ತಿವೆ, ಇದರಿಂದಾಗಿ ನಾವು ಮರಗಳನ್ನು ಹಾಳು ಮಾಡಬಾರದು.
2: ಮಕ್ಕಳೇ, ಒಂದು ಮರ 1000 ಜನರಿಗೆ ಉಪಕಾರ ಮಾಡುತ್ತದೆ.
4: ಹೇಗೆ ಸರ್?
2: ಮಕ್ಕಳೇ, ಪ್ರಾಣಿ ಪಕ್ಷಿಗಳಿಗೆ ನಿವಾಸ ಮರ, ಹಾಗೂ ನಮಗೆ ಕಟ್ಟಿಗೆ, ಆಹಾರ, ಹಣ್ಣು ಹಂಪಲುಗಳೆಲ್ಲವೂ ಮರಗಳಿಂದ ಸಿಗುತ್ತದೆ.
5: ಜನರು ಮರಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡುತ್ತಿದ್ದಾರೆ, ಅದಕ್ಕಾಗಿ ಮಳೆ ಕಡಿಮೆಯಾಗುತ್ತಿದೆ.
6: ಕ್ಷಮಿಸಿ ಪ್ರಕೃತಿ ಮಾತೆ, ನಾವು ಇನ್ನು ಮುಂದೆ ಮರಗಳನ್ನು ನೆಡುತ್ತೇವೆ,
0: ನಮ್ಮ ಶಾಲೆಯನ್ನು ಹಸಿರಸಿರಾಗಿರಿಸುತ್ತೇವೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುತ್ತೇವೆ.
2: ಮಕ್ಕಳೇ, ಒಂದು ಮರ ಒಂದು ವಿದ್ಯಾರ್ಥಿ ಕಾರ್ಯಕ್ರಮ ಆರಂಭಿಸೋಣ.
4: ಅಯ್ಯೋ, ಈ ನೀರು ಎಷ್ಟು ವ್ಯರ್ಥವಾಗಿ ಹೋಗುತ್ತಿದೆ.
6: ವ್ಯರ್ಥ ಆಗ್ಲಿ ಬಿಡು, ಸಾಕಷ್ಟಿದೆ ಅಲ್ಲ ನೀರು.
0: ಇಲ್ಲ ರಾಮು, ಇಡೀ ಭೂಮಿಯಲ್ಲಿ ನೀರು ಕೇವಲ 3% ನೀರು ಜೀವಜಲ, ನಮಗೆ ಅಮೂಲ್ಯವಾದದ್ದು.
2: ಮಕ್ಕಳೇ, ಮುಂದಿನ ಪೀಳಿಗೆಗೆ ನೀರೇ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ನೀರು ಕೊಳಕಾದರೆ ಅವರಿಗೆ ನೀರು ಕುಡಿಯಲು ಹೇಗೆ ಸಾಧ್ಯ?
5: ನೀರನ್ನು ಉಳಿಸಿದರೆ ಪರಿಸರ ಹಸಿರಾಗುತ್ತದೆ.
0: ನಾವು ಕಸವನ್ನು ಡಸ್ಟ್ಬಿನ್ನಲ್ಲೇ ಹಾಕಬೇಕು.
6: ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಬೇಕು.
0: ಪರಿಸರವನ್ನು ಉಳಿಸುತ್ತೇವೆ,
8: ಪರಿಸರವನ್ನು ಉಳಿಸುತ್ತೇವೆ.
0: ಪರಿಸರವನ್ನು ಉಳಿಸುವುದು ನಮ್ಮ ಜವಾಬ್ದಾರಿ,
8: ಪರಿಸರವನ್ನು ಉಳಿಸುವುದು ನಮ್ಮ ಜವಾಬ್ದಾರಿ.
0: ಮರ ಬೆಳೆಸಿ ಜೀವ ಉಳಿಸಿ,
8: ಮರ ಬೆಳೆಸಿ ಜೀವ ಉಳಿಸಿ.
0: ಹಸಿರೇ ಉಸಿರು,
8: ಹಸಿರೇ ಉಸಿರು.
0: ನೀರು ಉಳಿಸಿ ಭವಿಷ್ಯ ಉಳಿಸಿ,
8: ನೀರು ಉಳಿಸಿ ಭವಿಷ್ಯ ಉಳಿಸಿ.
0: ಸೇವ್ ದ ನೇಚರ್, ಸೇವ್ ದಿ ಫ್ಯೂಚರ್.
8: ಸೇವ್ ದ ನೇಚರ್, ಸೇವ್ ದಿ ಫ್ಯೂಚರ್.
0: ಸ್ವಚ್ಛ

0: ಪರಿಸರ ಸುಂದರ ಜೀವನ.
1: ಪರಿಸರ ಸಂರಕ್ಷಣೆ ಕುರಿತು ನಾಟಕ ಕೇಳಿದಿರಿ. ಭಕ್ತಿ ಗೀತೆಯನ್ನ ಹಾಡಲಿದ್ದಾರೆ ಶ್ರೀನಿಕಾ ಹೆಗಡೆ ಹಾಗೂ ಸಂಗಡಿಗರು.

0: ಸಂಕಲನ ಸುವರ್ಣ ಶಿವಾನಂದ್ ನಾಯ್ಕ್.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಆಕಾಶವಾಣಿ ಕಾರವಾರ, ಸಮಯ 5:30:36. ಕನ್ನಡ ಚಿತ್ರಗೀತೆಗಳು. ಜೋಗಿ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಸುನಿಧಿ ಚೌಹಾನ್ ಅವರು ಹಾಡಿರುವಂತಹ ಗೀತೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರದು.

ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೀಗಾರದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.

ಇದುವರೆಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ ಕೇಳಿದಿರಿ. ಕಾರ್ಯಕ್ರಮ ಸಂಯೋಜನೆ ಟಿ ಎಸ್ ಪ್ರಸಾದ್.

ನವಗ್ರಹ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಗೀತ ರಚನೆ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ವಿ ಹರಿಕೃಷ್ಣ.

ಅನಾಥ ವರ್ಷಿಣಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

ಇನ್ನು ಮುಂದೆ ಕೇಳಿ ಕೃಷ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ. ಗೀತ ರಚನೆ ಕವಿರಾಜ್ ಅವರದು, ಸಂಗೀತ ವಿ ಹರಿಕೃಷ್ಣ.

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 6 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
2: ಸಂಗಮ ಸಂಗಮ
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಒಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 60 ಕರೋಡ್ ಲೋಕ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ್ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭೀ ಜ್ಯಾದಾ ಮುಫ್ತ್ ಉಪಚಾರ ಕಿಯೆ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೇ.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Railways recorded growth of 9% in freight loading in July this year as compared to the corresponding month last year. It loaded 141.3 million tons of freight during July 2026 compared to 129.7 million tons in July last year. The performance reflects sustained demand across core sectors of the economy and continued efforts to improve freight logistics and operational efficiency. Defence Minister Rajnath Singh has stressed the need for greater integration between the military and civilian wings of the Ministry of Defence to strengthen the country's defence ecosystem. Addressing the 85th Armed Forces Headquarters Civilian Services Day celebrations in New Delhi today, Mr. Singh emphasised that this will effectively address evolving security and technological challenges. Benchmark domestic equity indices ended in positive zone for the fourth straight session today. The Sensex rose 544 points or 0.7%, close at 78,639. Nifty surged 391 points to settle at 24,774. And that is the end of this news bulletin.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗ, ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಧನರಾಜ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ತದನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಭಿನಾ ಮಾಂತೇಶ್ ಕುಮರಿಕರ್ ಮತ್ತು ಸಂಘಟಕರಿಂದ ಸಂಸ್ಕಾರ ಗೀತೆಗಳನ್ನು ಕೇಳಲಿದ್ದೀರಿ. 7:45 ಸ್ವರಚಿತ ಕವನ ವಾಚನ ಶಿರಸಿಯ ನರಸಿಂಹ ಹೆಗಡೆ ಕೋವೇಸರ್ ಅವರಿಂದ. 8:00 ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳ ಪ್ರಸಾರ, 9:15 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:30 ಜನಪದ ವೈವಿಧ್ಯ, ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಗೀತಚಂದ್ರಿಕೆ ಮೆಲಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇನ್ನು ನಾಳೆ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುನಾಳು ಬಾಬಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಕಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ. 6:35 ಗಾನಸುಧೆ ಪ್ರಸಾರವಾಗಲಿದೆ ನಾಳೆ ಬೆಳಗ್ಗೆ 6:40. ಇನ್ನು 7:15 ಕಾವ್ಯಯಾನ ಕವಿಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಮುನಿಯ ಶಂಕರ್ ಭಟ್. 7:45 ಕನ್ನಡ ಚಿತ್ರಗೀತೆಗಳು. 8:30 ಮಂಜುಳಗಾನ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನೆ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳ ಪ್ರಸಾರ.

ಬೆಳಗ್ಗೆ 8:15ಕ್ಕೆ ತಂಗಿಗೊಂದು ಪತ್ರ. ಈ ಕುರಿತು ಮಾತನಾಡುತ್ತಾರೆ ರಾಜು ಭಟ್. 6:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ರವಿಕಿರಣ್ ಅವರಿಂದ ಗೋಟು ವಾದ್ಯಂ ಕೇಳುವಿರಿ. 10:02ದಿಂದ ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳ ಪ್ರಸಾರ. 12:05ಕ್ಕೆ ವನಿತಾ ವಿಹಾರ. ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಕೀರ್ತನಾವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ. ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಕುರಿತು ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರಿಂದ ಮಾಹಿತಿ ಕೇಳುವಿರಿ. ಎರಡು ಕಾರ್ಯಕ್ರಮಗಳ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎನ್ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈನ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ, ಮಧ್ಯಾಹ್ನ 3:00 ಸಖಿ ಸಹೇಲಿ ಹಾಗೂ 4:00 ಸೆಲ್ಯುಲೈಟ್ ಕೆ ಸಿತಾರೆ. ಈ ಎರಡು ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ. 5:00 ಯುವವಾಣಿ, ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರತ್ನಾಕರ್ ಹಾಗೂ ಸಂಗಡಿಗರಿಂದ ಜಾನಪದ ವೈವಿಧ್ಯ, ನಂತರ ಭಾವಗೀತೆಗಳನ್ನು ಆಲಿಸುವರಿ. 5:30 ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ, ವಿಷಯ ಪ್ರಯಾಸವಾದ ಪ್ರವಾಸ. 6:30 ಅವಲೋಕನ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಘಗಳ ಪ್ರಯೋಜನ, ಈ ಕುರಿತು ಬೆಂಗಳೂರು ಕೃಷಿ ವಿದ್ಯಾಲಯದಲ್ಲಿ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾದ ಡಾ ಕೆಪಿ ರಘುಪ್ರಸಾದ್ ಅವರೊಂದಿಗೆ ಸಂದರ್ಶನ ನಡೆಯಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀತಾಜಿ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. 7:45 ಗಜಲ್ಗಳು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳ ಪ್ರಸಾರ, ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ರಾತ್ರಿ 9:15, 9:30 ಮನಿ ಟಾಕ್, ನಂತರ ಮಂಥನ್ ನಡೆಬರುವುದು. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: विभाग इत्यस्य द्वितीयं उपवेशनं प्रारप्स्यते इति वार्ताः।
1: ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಒದಗಿಸಿ ಗುಳೆ ಹೋಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆ ಅಡಿ ಬಾದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಐತಿಹಾಸಿಕ ತಾಣ ಬಾದಾಮಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಹಾಗೂ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ಸಿಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರೈಲು ನಿಲ್ದಾಣಗಳ ಆಧುನೀಕರಣ, ನೈರ್ಮಲ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ನೂತನ ಆಧಾರ್ ಕೇಂದ್ರದ ಮೂಲಕ ಹೊಸ ನೋಂದಣಿ, ಬಯೋಮೆಟ್ರಿಕ್ ನವೀಕರಣ, ಮೊಬೈಲ್ ಸಂಖ್ಯೆ, ವಿಳಾಸ ಹಾಗೂ ಇತರೆ ತಿದ್ದುಪಡಿಗಳು ಸೇರಿದಂತೆ ಹಲವು ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿವೆ ಎಂದರು. ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಮಹಿಳಾ ಕೇಂದ್ರಿತ ನಾರಿ ಕಿಲ್ಪ್ ಕರ್ನಾಟಕ ಇನ್ಕ್ಲೂಸಿವ್ ಲೈವ್ಲಿಹುಡ್ ಪ್ರೋಗ್ರಾಂ ಯೋಜನೆಯ ಮೊದಲ ಜಂಟಿ ಪ್ರಗತಿ ಪರಿಶೀಲನೆ ಅಂಗವಾಗಿ ಮಾಜಿ ಅಪರ ಕಾರ್ಯದರ್ಶಿ ಚರಣ್ ಸಿಂಗ್ ನೇತೃತ್ವದ ತಂಡ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನವಾಳ, ಕುಳಗೇರಿ ಕ್ರಾಸ್ ಹಾಗೂ ಆಲೂರು ಎಸ್ಕೆ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಬಾದಾಮಿ ತಾಲೂಕಿನಲ್ಲಿ ಬಾಣಂತಿಯರು ಹಾಗೂ ಗರ್ಭಿಣಿಯರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸಲು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ಜನಜಾಗೃತಿ ಮೂಡಿಸುವಂತೆ ನಿರ್ದೇಶಿಸಿದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಹೊಸಪೇಟೆ ತಾಲೂಕು ವಿಶ್ವ ಪರಂಪರೆ ತಾಣ ಹಂಪಿಯ ಮೂಲಸೌಕರ್ಯ ಸುಧಾರಣೆಗೆ ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯೋಜಿಸಲಾಗಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಂಪಿ ಬಳಿಯ ಮಲಪನಗುಡಿಯಲ್ಲಿ ಮಾತನಾಡಿದ ಅವರು, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಯೋಜನೆ ಅಡಿ ರಾಜ್ಯಾದ್ಯಂತ ಒಟ್ಟು 50 ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಸುಮಾರು 1,500 ಕೋಟಿ ರೂಪಾಯಿವರೆಗೆ ಹಂಪಿ ಅಭಿವೃದ್ಧಿಗೆ ಸಹಾಯಧನ ನೀಡಲಿದೆ ಎಂದರು. ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈ ತಿಂಗಳ 8ನೇ ತಾರೀಖಿನವರೆಗೆ ನಡೆಯಲಿದೆ. ಜುಲೈ ಅಂತ್ಯದ ವೇಳೆಗೆ ಒಟ್ಟು 11,42,732 ಮತದಾರರ ಅರ್ಜಿಗಳನ್ನು ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿದ್ದಾರೆ. ಒಟ್ಟು 9,81,207 ಮತದಾರ ಅರ್ಜಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಈವರೆಗೆ ಶೇಕಡ 85.87% ಡಿಜಿಟಲೀಕರಣವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಗರ್ಭ ಕಂಠದ ಕ್ಯಾನ್ಸರ್ ತಡೆಯಲು 14-15 ವರ್ಷದೊಳಗಿನ ಬಾಲಕಿಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದ್ದು, ಕೇಂದ್ರ ಪುರಸ್ಕೃತ ರಾಜ್ಯ ಆರೋಗ್ಯ ಇಲಾಖೆ ಸಹಯೋಗದ ಈ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಜಿಲ್ಲೆಯಲ್ಲಿ 15,124 ಹೆಣ್ಣುಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದ್ದು, ಇದುವರೆಗೆ 10,793 ಬಾಲಕಿಯರಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ.

0: ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಗಗನ್ ಸಿಹೆಚ್ ಎಂಬ 25 ವರ್ಷದ ಯುವಕ ದಿನಾಂಕ 7-7-26 ರಾಜಾನಕುಂಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈತ ಸಾಧಾರಣ ಮೈಕಟ್ಟು, ಗುಂಡು ಮುಖ, ಎಣ್ಣೆಗೆಂಪು ಬಣ್ಣ, ಕಪ್ಪು ಕೂದಲನ್ನು ಹೊಂದಿದ್ದು ಕನ್ನಡ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಹಳದಿ ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಈ ಮೇಲ್ಕಂಡ ಚಹರೆಯುಳ್ಳ ಯುವಕನ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಕಾಣೆಯಾದವರ ಪ್ರಕಟಣೆ ಕೇಳಿದ್ದೀರಿ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
2: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
3: ಮೂರು ಕಾಲೇಜ್ ನಲ್ಲಿ
4: ಚಿಂತಿಸ್ಬೇಡಿ,
3: ಫೀಸ್ ನೋಡು.
5: ಏನ್ ಸಮಾಚಾರ, ಏನಾಯ್ತು?
4: ಫೀಸ್ ನ ಟೆನ್ಷನ್,
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್
6: ಆಗ್ಲೇ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004ರಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಗ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ

0: ವಿಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡು ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

0: ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ
2: ನಾನಿಲ್ಲಿದ್ದೀನಿ.
3: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
2: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ.
2: ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. ಆರ್ಬಿಐ ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ. ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು ಶ್ರೀ ಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಧನರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಧನರಾಜ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತೆಂಗು ಬೆಳೆಯನ್ನ ಕಲ್ಪವೃಕ್ಷ ಅಂತ ಕರಿತೀವಿ. ಬಹುಪಯೋಗಿ ಆಗಿರುವಂತಹ ಒಂದು ಮರ ಇದು. ಬಹುವಾರ್ಷಿಕ ಬೆಳೆಯು ಕೂಡ ಹೌದು. ಒಂದ್ಸರಿ ನೆಟ್ಟರೆ 50-60 ವರ್ಷಗೂ ಕೂಡ ಅದು ಬಾಳಿಕೆ ಬರ್ತದೆ ಅನ್ನೋ ಕಾರಣಕ್ಕಾಗಿ. ಇದರ ಜೊತೆಗೆ ಇದರಲ್ಲಿ ಈ ಬಿತ್ತನೆ ಒಂದು ಬೀಜದ ಅಥವಾ ತೆಂಗಿನಕಾಯಿಯ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ತಾಯಿ ಮರದ ಗುಣಲಕ್ಷಣಗಳು ಯಾವ ರೀತಿ ಇರಬೇಕು ಮತ್ತು ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಬೋದು, ಈ ವಿಚಾರವಾಗಿ ನಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡುವ. ಹೇಳಿ, ಈ ತೆಂಗಿನ ಒಂದು ಬೆಳೆಯ ಪ್ರಾಮುಖ್ಯತೆ ಏನು ಮತ್ತು ಈ ಬಿತ್ತನೆ ಬೀಜದ ಆಯ್ಕೆಗೆ ಮಾನದಂಡ ಏನು?
2: ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ತೆಂಗು ಒಂದು ವಾಣಿಜ್ಯ ಬೆಳೆ ಆಗಿದ್ದು. ಇದನ್ನು ಸಾಮಾನ್ಯವಾಗಿ ಉಷ್ಣವಲಯದ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು. ಯಾವ್ಯಾವಂದರೆ ಇಂಡಿಯಾ, ಶ್ರೀಲಂಕಾ, ಮಲೇಷ್ಯಾ, ಥೈಲ್ಯಾಂಡ್ ಈ ಥರ ಉಷ್ಣವಲಯದ ಪ್ರದೇಶದಲ್ಲಿ ಇದನ್ನು ಯಥೇಚ್ಛವಾಗಿ ಕಮರ್ಷಿಯಲ್ ಆಗಿ ಬೆಳೀತಾರೆ. ಸೊ ಇಂದು ತೆಂಗು ಒಂದು ಗಿಡಕ್ಕೆ ನಾವು ಕಲ್ಪವೃಕ್ಷ ಟ್ರೀ ಆಫ್ ಹ್ಯಾವಿನ್ ಅಂತ. ಏನಕ್ಕಂದರೆ ಸೊ ಇದರಲ್ಲಿ ಈ ಒಂದು ಗಿಡದ ಎಲ್ಲ ಭಾಗಗಳು ಇದರ ನಟ್ಟಾಗಲಿ, ಕಾಯಿ ಆಗಲಿ, ಎಲೆ ಮತ್ತು ಹೂವಿನ ಗೊಂಚಲು, ಸೊ ಎಲ್ಲವನ್ನು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗ ಪಡಿಸ್ತೀವಿ. ನಿಮಗೆ ಗೊತ್ತಿರೋ ಹಂಗೆ ಈಗ ಕೊಬ್ಬರಿಯಿಂದ ಎಣ್ಣೆ ತೆಗಿತೀವಿ, ಎಳ್ನೀರು, ಅದೇ ರೀತಿ ಹೂವಿನ ಗೊಂಚಲಿಂದ ನೀರಾ ಅಂತ ಒಂದು ಪ್ರೊಸೆಸರ್ ಪ್ರಾಡಕ್ಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದೇ ರೀತಿ ಎಲೆಯನ್ನು ನಾವು ಚಪ್ರ ಅಂತ ಹಾಕ್ಸ್ಲಿಕ್ಕೆ ಮತ್ತು ಅದರ ಕಾಂಡವನ್ನು ಸಹ ಗುಡಿಸಲು ಅಂತ ಮರವನ್ನು ಕಟ್ಟಲು ಸಹ ನಾವು ಉಪಯೋಗ ಮಾಡ್ತೀವಿ. ಅದರಿಂದ ಇದನ್ನು ನಾವು ಕಲ್ಪವೃಕ್ಷ ಅಂತೇಳಿ ಕರಿತೀವಿ. ಸೊ ಅದೇ ರೀತಿ ಎಲ್ಲ ರೈತ ಬಂಧುವರಿಗೆ ನಮಗೆಲ್ಲ ಗೊತ್ತಿರಲ್ಲ ಯಾವ ರೀತಿ ಇದನ್ನು ಸಸ್ಯಾಭಿವೃದ್ಧಿ ಮಾಡಬೇಕು ಅಂಥೇಳಿ. ಸೊ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಯಾವುದೋ ಒಂದು ಗಿಡದಿಂದ ಬೀಜದ ಕಾಯಿನ ಆಯ್ಕೆ ಮಾಡಿಕೊಂಡು ಹಾಗೆ ನೇರವಾಗಿ ನಾಟಿ ಮಾಡಿಬಿಡ್ತೀವಿ. ಸೊ ಇದು ಒಂದು ಸೂಕ್ತವಾದ ವಿಧಾನ ಅಲ್ಲ ಅಂತ ನಾಳೆ ಈ ಮೂಲಕ ಎಲ್ಲ ರೈತ ಬಂಧುಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲು ನಾವು ಏನು ಮಾಡಬೇಕು, ಯಾವುದೇ ಒಂದು ಸಸ್ಯಾಭಿವೃದ್ಧಿ ವಿಧಾನ ಅನುಸರಿಸಬೇಕಂದ್ರೆ ಮೊದಲು ಉತ್ತಮವಾದ ತಾಯಿ ಮರವನ್ನು ಆಯ್ಕೆ ಮಾಡಿಕೊಳ್ಳೋ ವಿಧಾನ ನಾವು ಮೊಟ್ಟ ಮೊದಲಾಗಿ ಅನುಸರಿಸಬೇಕು. ಸೊ ತಾಯಿ ಮರವನ್ನು ಯಾವ ಥರ ಈ ಒಂದು ತೆಂಗು ಬೆಳೆಯಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಸೊ ಈ ತೆಂಗು ಒಂದು ಕಾಂಡ ಅಂತ ಸ್ಟೆಮ್ ಅಂತ ಹೇಳ್ತೀವಲ್ಲ, ಸೊ ಅದು ಉದ್ದವಾಗಿ, ದಷ್ಟಪುಟ್ಟವಾಗಿ ಮತ್ತು ನೇರವಾಗಿರಬೇಕು. ಮತ್ತು ನಾವು ಆಯ್ಕೆ ಮಾಡಿದಂಥ ಗಿಡದಲ್ಲಿ ಕನಿಷ್ಠ ಏನಿಲ್ಲಂದರೂ 30-40 ಎಲೆಗಳು ಸಂಪೂರ್ಣವಾಗಿ ಹರಡಿರಬೇಕು. ಅದು ಯಾವ ಥರ ಅಂದರೆ ಛತ್ರಿ ಆಕಾರದಲ್ಲಿ ಅಂಬ್ರೆಲಾ ಶೇಪ್ ಥರ ಚೆನ್ನಾಗಿ ಹರಡಿರಬೇಕು. ಅದೇ ರೀತಿ ಸೊ ಒಂದು ನಾವು ಆಯ್ಕೆ ಮಾಡಿದ ತೆಂಗಿನ ಗಿಡದಲ್ಲಿ ಮಿನಿಮಮ್ ಏನಂದರೆ 10-12 ಹೂವಿನ ಗೊಂಚಲಿರಬೇಕು. ಅದೇ ರೀತಿ 80-100 ಕಾಯಿ ಕೊಡುವಂಥ ಗಿಡವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಒಂದು ತಾಯಿ ಮರದ ಆಯ್ಕೆ ಮಾಡುವಂಥ ವಿಧಾನ. ಅದೇ ರೀತಿ ಯಾವುದೇ ಆದ ರೋಗ ಆಗಲಿ ಮತ್ತು ಕೀಟ ಅಂತ ಬಾಧೆಯಿಂದ ತುತ್ತಾಗಿರೋದಂಥ ಗಿಡವನ್ನು

0: ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಒಂದು ವಿಧಾನ. ಸೊ ತಾಯಿ ಮರಿ ಆಯ್ಕೆ ಆದ ನಂತರ ನಾವು ಏನು ಮಾಡಬೇಕು, ಬೀಜ ಆಯ್ಕೆ ಯಾವ ಥರ ಮಾಡೋದು ಅಂಥೇಳಿ. ಸೊ ಬೀಜ ಆಯ್ಕೆ ಒಂದು ಇದು ಒಂದು ಪ್ರಮುಖವಾದ ಅಂಶ. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಮಧ್ಯಮ ವಯಸ್ಸಿನ ಗಿಡದಲ್ಲಿ ಅಂದರೆ 20-30 ವರ್ಷ ವಯಸ್ಸಾಗಿಂಥ ತೆಂಗಿನ ಗಿಡದಲ್ಲಿ ಸಂಪೂರ್ಣವಾಗಿ ಬಲಿತ ಗೋಳಾಕಾರದ ಅಂದರೆ ರೌಂಡ್ ಶೇಪ್ ಅಂತ ಹೇಳ್ತೀವಲ್ಲ ಗೋಳಾಕಾರದ ಮಿನಿಮಮ್ ಏನಂದರೆ 10-12 ತಿಂಗಳು ಅವಧಿಯ ಅಂತ ಮೆಚೂರ್ ಆಗಿರೋಂಥ ಬೀಜದ ಕಾಯಿಯನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಆಯ್ಕೆ ಮಾಡಿದ ತಕ್ಷಣ ಸೊ ಅದರದ ಮೇಲಿನ ಸಿಪ್ಪೆಯನ್ನೆಲ್ಲ ಸುಲಿದು ಅದನ್ನು ತೂಕ ಮಾಡಿದಾಗ ಅದರದ ತೂಕ ಎಷ್ಟು ಬರಬೇಕಂದ್ರೆ 600 ಗ್ರಾಮ್ಗಿಂತ ಹೆಚ್ಚಿರಬೇಕು. ಅಂದರೆ ಇದು ನಮಗೆ ಸೂಕ್ತವಾದ ಒಂದು ತೆಂಗಿನಕಾಯಿಯ ಬೀಜ ಅಂತ ಹೇಳ್ಬೋದು. ಅದೇ ರೀತಿ ಅದನ್ನು ಕೊಬ್ಬರಿ ತೆಗೆದಾಗ 150 ಗ್ರಾಮ್ಗಿಂತ ಹೆಚ್ಚು ತೂಕ ಬರಬೇಕು. ಮತ್ತು ನಾವು ಯಾವ ಸೀಸನ್ ಅಂದರೆ ಯಾವ ಕಾಲದಲ್ಲಿ ಆಯ್ಕೆ ಮಾಡಬೇಕಂದ್ರೆ ಈ ಅಕ್ಟೋಬರ್ ಮಾರ್ಚ್ ಅಂತ ಹೇಳ್ತೀವಲ್ಲ ಆ ಸೀಸನಲ್ಲಿ ನಾವು ಕಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಂತ ಹೇಳಿ ಇದು ನನ್ನ ಅಭಿಪ್ರಾಯ. ಅದೇ ಥರ ಇನ್ನೊಂದು ಅಂಶ, ನಾವು ಕಾಯಿಯನ್ನು ಜಸ್ಟ್ ಹಿಂಗೆ ಅಲ್ಲಾಡಿಸಿದಾಗ ಸಮ್ ಮೊಮೆಂಟ್ ಆಫ್ ವಾಟರ್ ಇದ್ದರೆ ಉತ್ತಮ. ಸೊ ಇದು ಒಂದು ಬೀಜದ ಕಾಯಿಯನ್ನು ಆಯ್ಕೆ ಮಾಡುವ ವಿಧಾನ. ಸೊ ಬೀಜದ ಕಾಯಿಯನ್ನು ಆಯ್ಕೆ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ನೆಕ್ಸ್ಟ್ ನರ್ಸರಿ ಅಂತ ಹೇಳ್ತೀವಿ, ಸಸಿ ಮಿಡಿ ತಯಾರಿಸುವ ವಿಧಾನ. ಸೊ ಈ ಒಂದು ಸಸಿ ಮಡಿ ತಯಾರಿಸುವ ವಿಧಾನದಲ್ಲಿ ನಾವು ಸುಮ್ಮನೆ ಎಲ್ಲೋ ಒಂದು ಬಿಸಿಲಿನ ಪ್ರದೇಶ ಅಲ್ಲ ಎಲ್ಲೋ ಒಂದು ಕಡೆ ಆಯ್ಕೆ ಮಾಡುವಂಥ ಸೂಕ್ತವಾದ ಪ್ರದೇಶವಲ್ಲ. ಸೊ ನಾವು ಸಸಿ ಮಡಿ ತಯಾರಿಸಬೇಕಂದ್ರೆ ಮೊದಲು ಗಮನದಲ್ಲಿಟ್ಟುಕೊಂಡ ಅಂಶ ಏನಂದರೆ ಒಂದು ನೆರಳಿನ ವ್ಯವಸ್ಥೆ ನೋಡ್ಕೋಬೇಕು. ಇದು ಶೇಡ್ ನೆಟ್ ಆಗಲಿ ಇಲ್ಲ ತೆಂಗಿನ ತೋಟ ಆಗಲಿ ಅಡಿಕೆ ತೋಟ ಆಗಲಿ ನೆರಳಿನ ವ್ಯವಸ್ಥೆ ಇರಬೇಕು. ಅಲ್ಲಿ ನೀರಿನ ಸರಬರಾದು ಚೆನ್ನಾಗಿರಬೇಕು. ಮತ್ತು ಸ್ಲೋಪಿ ಲ್ಯಾಂಡ್ಸ್ ಆ ಥರ ಒಂಥ ಪ್ರದೇಶದಲ್ಲಿ ನಾವು ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ನರ್ಸರಿ ಬೆಡ್ ಸಸಿ ಮಡಿಯನ್ನು ತಯಾರಿಸ್ಕೋಬೇಕು. ಸೊ ನರ್ಸರಿ ಬೆಡ್ ಯಾವ ಥರ ತಯಾರಿಸ್ಕೋಬೇಕಂದ್ರೆ ಮೊದಲು 1-1.5 ಮೀಟರ್ ಅದರ ಅಗಲ ಇರಬೇಕು, 10-15 ಸೆಂಟಿಮೀಟರ್ ಎತ್ತರ ಇರಬೇಕು. ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ, ಇಲ್ಲಾಂದರೆ ಯೂಶ್ವಲ್ 7.5 ಮೀಟರಷ್ಟು ಉದ್ದವನ್ನು ಮಾಡಿಕೊಂಡು ಸೊ ಅದಕ್ಕೆ FIM ಅಂದರೆ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ ಮತ್ತು ವರ್ಮಿ ಕಾಂಪೋಸ್ಟ್ನ ಚೆನ್ನಾಗಿ ಬೆರೆಸಿ ಸೊ ಒಂದಡಿ ಸಾಲಿಂದ ಸಾಲು ಮತ್ತು ಗಿಡದಿಂದ ಗಿಡಕ್ಕೆ ಸೊ 1 ಅಡಿ ಇಲ್ಲ 40 ಸೆಂಟಿಮೀಟರ್ ತೆಂಗಿನಕಾಯಿ ಗಾತ್ರದ ಮೇಲೆ ಹೋಗುತ್ತಿದ್ದು ಆ ಒಂದು ಅಂತರದಲ್ಲಿ ನಾವು ನಾಟಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದರ ಮೇಲೆ ಹೊದಿಕೆ ಅಂತ ಹೇಳ್ತೀವಿ ತೆಂಗಿನ ಗರಿ ಆಗಲಿ ಅದನ್ನು ಹೊದಿಕೆ ಮಾಡಿ ದಿನಕ್ಕೆ 2 ಸಲ ನೀರು ಬೆಳಗ್ಗೆ ಮತ್ತು ಸಾಯಂಕಾಲ 1 ತಿಂಗಳವರೆಗೂ ಹಾಕ್ತಾ ಹೋಗಬೇಕು. ಸೊ ಇದು ಒಂದು ನರ್ಸರಿ ಒಂದು ವಿಧಾನ. ಈ ನರ್ಸರಿ ಒಂದು ವಿಧಾನದಲ್ಲಿ ನಾವು 2 ಥರ ನಾಟಿ ಮಾಡೋ ವಿಧಾನ ನಾವು ಬೇರೆ ಬೇರೆ ಪ್ರದೇಶದಲ್ಲಿ ನೋಡ್ಬೋದು. ಒಂದು ಅಡ್ಡಲಾಗಿ ಅಂದರೆ ಹಾರಿಜಾಂಟಲ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಉದ್ದವಾಗಿ ಅಂದರೆ ವರ್ಟಿಕಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಅಡ್ಡಲಾಗಿ ಈ ವಿಧಾನದಿಂದ ತೆಂಗಿನಕಾಯನ್ನು ಹಾಕೋದ್ರಿಂದ ಒಂದು ನಮಗೆ ಸಿಗುವಂಥ ಅಡ್ವಾಂಟೇಜ್ ಏನಂದರೆ ಬೇಗ ಮೊಳಕೆ ಬರುತ್ತೆ ಒಂದು, ಆಮೇಲೆ ನಾವು ಗಿಡವನ್ನು ಸದೃಢವಾಗಿ ನೋಡ್ಬೋದು. ಮತ್ತು ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದರೆ ಒಂದು ನಾವು ಬೇರೆ ಪ್ರದೇಶಕ್ಕೆ ಅಂದರೆ ತುಂಬ ದೂರದ ಪ್ರದೇಶಕ್ಕೆ ಸಾಗಾಣಿಕೆ ಮಾಡಬೇಕಂದ್ರೆ ಇದರಲ್ಲಿ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಒಂದು ಜಾಸ್ತಿ. ಆಮೇಲೆ ನರ್ಸರಿ ಇದು ಸಸಿ ಮಡಿಯಿಂದ ಕಾಯಿಯನ್ನು ಕೀಳುವಾಗ ತುಂಬ ಗಿಡಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಇನ್ನೊಂದು ವರ್ಟಿಕಲ್ ಮೆಥಡ್. ಸೊ ಈ ಒಂದು ವರ್ಟಿಕಲ್ ಮೆಥಡಲ್ಲಿ ಇದರಲ್ಲಿ ಓಕೆ, ಸೊ ಹಾರಿಜಾಂಟಲ್ ಮೆಥಡ್ಕಿಂತ ಈ ಒಂದು ವಿಧಾನದಲ್ಲಿ ಮೊಳಕೆಯ ಪ್ರಮಾಣ ಸ್ವಲ್ಪ ನಿಧಾನ ಆಗೋಗುತ್ತೆ. ಏನಕ್ಕಂದರೆ ಇದರಲ್ಲಿ ಕೊಕೋನಟ್ ವಾಟರ್ ಅಂತ ಹೇಳ್ತೀವಲ್ಲ ಅದು ಡೈರೆಕ್ಟಾಗಿ ಎಂಬ್ರಿಯೋ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ. ಸೊ ಅದರಲ್ಲಿ ಅದರಿಂದ ಇದರಲ್ಲಿ ಸ್ವಲ್ಪ ನಿಧಾನವಾಗಿ ಮೊಳಕೆಯ ಪ್ರಮಾಣ ಬರುತ್ತೆ. ಬಟ್ ಇದರಲ್ಲಿ ಮೇಜರ್ ನಮಗೆ ಅಡ್ವಾಂಟೇಜ್ ಏನಂದರೆ ನಾವು ಬೇರೆ ಬೇರೆ ಪ್ರದೇಶಕ್ಕೆ ತುಂಬ ದೂರದ ಊರಿಗೆ ಸಾಗಾಣಿಕೆ ಮಾಡಲಿಕ್ಕೆ ಸೊ ಈ ವಿಧಾನದಿಂದ ನಾವು ಯಾವುದೇ ಥರದ ಡ್ಯಾಮೇಜ್ ಆಗೋದನ್ನು ಮಿನಿಮೈಸ್ ಮಾಡ್ಬೋದು. ಸೊ ಇದು ನಾಟಿ ಮಾಡುವಂಥ ವಿಧಾನ ಎಲ್ಲಿ ಸಸಿ ಮಡಿಯಲ್ಲಿ. ಸೊ ಆಯಿತು, ಸೊ ಸಸಿ ಮಡಿಯಲ್ಲಿ ನಮಗೆ ನಾಟಿ ಮಾಡಿದ 1-3 ತಿಂಗಳಲ್ಲಿ ಮೊಳಕೆ ಹೊಡೆಯೋದನ್ನು ನಾವು ಕಾಣ್ಬೋದು. ಸೊ ಇದು ಮುಂದುವರೆದು 5 ತಿಂಗಳಿಂದ ನಮ್ಗೆ ಮುಂದುವರಿಯುತ್ತೆ. ಸೊ 1 ವರ್ಷದ ಸಸಿಗಳು ನಮಗೆ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಲು ಸೂಕ್ತವಾಗಿ ಅಂತ ನಾನು ಇಲ್ಲಿ ತಿಳಿಸುತ್ತೇನೆ.
1: ಈಗ 100 ಕಾಯಿಯಷ್ಟು ಅಥವಾ ಬಿತ್ತನೆ ಬೀಜವನ್ನು ನಾವು ಹಾಕಿದರೆ ಎಲ್ಲವೂ ಕೂಡ ಮೊಳಕೆ ಬರುವುದಿಲ್ಲ, ಕೆಲವು ನಿಧಾನವಾಗಿ ಮೊಳಕೆ ಬರ್ತದೆ, ಕೆಲವು ಬೇಗನೆ ಮೊಳಕೆ ಬರುವಂಥದ್ದು ಇರ್ತದೆ. ಗಿಡವನ್ನು ಆಯ್ಕೆ ಮಾಡಬೇಕಿದ್ರೆ ಏನು ಮಾನದಂಡ?
0: ಸೊ ಈಗ ನಾವು ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ, ಯಾವುದೇ ಒಂದು ಸಸಿಯನ್ನು ಆಯ್ಕೆ ಮಾಡುವಾಗ ನಮ್ಮಲ್ಲಿ ಎಲ್ಲ ನರ್ಸರಿಯಲ್ಲಿ ಸೀಡ್ ಸರ್ಟಿಫಿಕೇಶನ್ ಇಲ್ಲ ಸೀಡ್ಲಿಂಗ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಅದನ್ನು ಯಾವ ಥರ ಮಾಡಬೇಕಂದ್ರೆ ಒಂದು ಮುಖ್ಯವಾದ ಅಂಶ ಅಂದರೆ ಗಿಡದ ಎತ್ತರ 1-1.5 ಮೀಟರ್ ಎತ್ತರ ಇರಬೇಕು. ಮತ್ತು ಅದರಲ್ಲಿ ಕನಿಷ್ಠ ನಾವು ಗಮನಿಸಬೇಕಾದ ಅಂಶ ಏನಂದರೆ 6-8 ಎಲೆಗಳಿರಬೇಕು. ಆಮೇಲೆ ಅದರ ಕಾಂಡದ ಸುತ್ತಳತೆ ಅಂದರೆ ಕಾಲರ್ ಗರ್ತ್ ಅಂತೇಳಿ ಅದು 10 ಸೆಂಟಿಮೀಟರ್ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇರಬೇಕು. ಅದೇ ರೀತಿ ಸದೃಢವಾಗಿರುವಂಥ ಗಿಡವನ್ನು ಯಾವುದೇ ರೋಗ ಅಂತ ಕೀಟ ಬಾಧೆಯಿಂದ ಮುಕ್ತವಾಗಿರ್ತಕ್ಕಂಥ ಗಿಡವನ್ನು ನಾವು ಅದರ ಆಯ್ಕೆ ಮಾಡೋದು ತುಂಬ ಉಪಯುಕ್ತ.
1: ಈಗ ಈ ಸಣ್ಣ ಸಣ್ಣ ಗ್ರೋ ಬ್ಯಾಗ್ಗಳಲ್ಲಾಗ್ಬೋದು ಅಥವಾ ಒಂದು ತೊಟ್ಟೆಗಳಲ್ಲಾಗ್ಬೋದು ಇದರಲ್ಲಿಯೂ ಕೂಡ ಗಿಡವನ್ನು ಅಭಿವೃದ್ಧಿಪಡಿಸುವವರು ಇರ್ತಾರೆ, ಅದರಿಂದ ಏನಾದರೂ ಅನುಕೂಲತೆ ಇದೆಯಾ?
0: ಸೊ ಈಗ ನಾವು ತುಂಬ ಅಧಿಕ ಸ್ಕೇಲಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ನಾಟಿ ಮಾಡ್ತೀವಿ ಅಂದರೆ ಸೊ ನಾವು

0: ಈ ಒಂದು ಈ ಪಾಲಿ ಬ್ಯಾಗ್ಸ್ ಅಂತವು ನಾವು ರೈತರಿಗೆ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಇದು ಕಾಸ್ಟ್ ತುಂಬ ದುಬಾರಿ ಆಗುತ್ತೆ. ಸೊ ಒಂದು ಪಾಲಿ ಬ್ಯಾಗ್ಸ್ ನಿಮಗೆ ಗೊತ್ತಿರೋ ಹಂಗೆ ಏನಿಲ್ಲ ಅಂದರೂ 2-3 ರೂಪಾಯಿ ಆದರೆ, ಸೊ ಇದು ತುಂಬ ಲಾರ್ಜ್ ಸ್ಕೇಲಲ್ಲಿ ಪ್ಲಾಂಟಿಂಗ್ ಮಾಡೋಕ್ಕೆ ನಿನ್ನ ರೈತರಿಗೆ ರೆಕಮೆಂಡ್ ಮಾಡಲ್ಲ. ಸೊ ಅದ್ರ ಬದಲು ನಾವು ಎಲ್ಲರ ಒಂದು ಶೇಡಿಯಡ್ ಏರಿಯಾದಲ್ಲಿ ನೇರಳೆ ಅಂತ ಪ್ರದೇಶದಲ್ಲಿ ನರ್ಸರಿ ಒಂದು ಮಾಡುವ ವಿಧಾನದಿಂದ ನಾವು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದು.
1: ಈಗ ಸಾಮಾನ್ಯವಾಗಿ ಈಗ ಈ ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತಾರೆ, ಅಥವಾ ಒಂದು ಎತ್ತರದ ತಳಿ ಆಗ್ಬೋದು, ಅಥವಾ ಎಳನೀರಿಗಾಗಿ ಬಳಕೆ ಮಾಡುವಂತಹ ಒಂದು ಗಿಡ್ಡ ತಳಿಗಳಾಗ್ಬೋದು, ಇಲ್ಲವೇ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿರುವಂತಹದ್ದು ಒಂದು ಹೈಬ್ರಿಡ್ ತಳಿಗಳಾಗ್ಬೋದು, ಇದರ ಬಗ್ಗೆ ಹೇಳಿ, ಈ ಯಾವ ಉದ್ದೇಶಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು?
0: ಸಾಮಾನ್ಯವಾಗಿ ತಳಿಗಳಲ್ಲಿ ನಮ್ಮಲ್ಲಿ ಎತ್ತರ ತಳಿ, ಗಿಡ್ಡ ತಳಿ, ಸಂಕಣ ಅಂತೇಳಿ 3 ಬೇರೆ ಬೇರೆ ರೀತಿಯ ತಳಿಗಳನ್ನು ನಾವು ಕಾಣ್ಬೋದು. ಸೊ ಈಗ ಎತ್ತರ ತಳಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥದ್ದು ಅರಸೀಕೆರೆ ಟಾಲ್, ಕಲ್ಪತರು, ಆಮೇಲೆ ವೆಸ್ಟ್ ಕೋಸ್ಟಾಲ್, ಈಸ್ಟ್ ಕೋಸ್ಟಾಲ್, ಈ ಒಂದು 4 ಪ್ರಮುಖ ತಳಿಗಳು. ಸೊ ಈ ಒಂದು ತಳಿಯನ್ನು ನಾವು ಬೆಳೆಯೋದ್ರಿಂದ ಒಂದು ನಮಗೆ ಇಳುವರಿ ಸ್ವಲ್ಪ ನಿಧಾನವಾಗಿ ಸಿಗ್ಬೋದು, ಅಂದರೆ 7-8 ವರ್ಷ ಕಾಯ್ಬೋದು. ಬಟ್ ಇದು ಒಂದು ಮೇಜರ್ ಅಡ್ವಾಂಟೇಜ್ ಏನಂದರೆ ಇದರ ಒಂದು ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಲ್ಲ ಅದು 80-100 ವರ್ಷ ತನಕ ಇರುತ್ತೆ. ಮತ್ತು ಗಿಡಕ್ಕೆ ಯಾವುದೇ ರೀತಿಯ ರೋಗ ಮತ್ತು ಕೀಟವನ್ನು ಬಾಧಿತೆಯಿಂದ ತುಂಬ ರೆಸಿಸ್ಟೆನ್ಸ್ ಇರುತ್ತೆ. ಅದೇ ರೀತಿ ಈಗ ಡ್ವಾರ್ಫ್ ಅಂದರೆ ಗಿಡ್ಡ ತಳಿ ಅಂತ ಹೇಳ್ತೀವಲ್ಲ, ಸೊ ಅವು ಈಗ ನವಡೇಸ್ ಎಲ್ಲಿ ನಾವು ಲಾರ್ಜ್ ಸ್ಕೇಲ್ ಅಂದರೆ ತುಂಬ ಒಂದು ಮೊನೋಕ್ರಾಪಿಂಗ್ ಬದಲು ಫುಲ್ ಪ್ಲಾಂಟೇಷನ್ ಥರನೇ ಅದನ್ನು ಬೆಳೀತಿದ್ದೀವಿ. ಸೊ ಅಲ್ಲಿ ನಾವು ಯೂಶ್ವಲಿ ಗಿಡ್ಡ ತಳಿಯನ್ನು ನಾವು ರೈತರಿಗೆ ರೆಕಮೆಂಡ್ ಮಾಡ್ತಿದ್ದೀವಿ. ಸೊ ಈ ಗಿಡ್ಡ ತಳಿ ಯೂಸ್ ಮಾಡೋದ್ರಿಂದ ನಾವು ಕನಿಷ್ಠ ಏನಂದರೆ 3-4 ವರ್ಷಕ್ಕೆ ನಮಗೆ ಇಳುವರಿ ಸಿಗುತ್ತೆ. ಮತ್ತು ಅದರಲ್ಲಿ ನಟ್ ಅಂತ ಹೇಳ್ತೀವಲ್ಲ ಸೀಡ್ ನಟ್ ತುಂಬ ಜಾಸ್ತಿ, ಒಂದು ಗಿಡಕ್ಕೆ ಏನಿಲ್ಲ ಅಂದರೆ 120-130 ಸೀಡ್ ನಟ್ ಅಂತ ತಗೋಬೋದು. ಸೊ ಇಲ್ಲಿ ಅಂದರೆ ಈ ಮಲಿಯನ್ ಎಲ್ಲೋ ಡ್ವಾರ್ಫ್ ಮತ್ತು ಫಿಜಿ ಡ್ವಾರ್ಫ್ ಮತ್ತು ಈ ಥರ ಅಂತ ಕೆಲವು ಮಲಿಯನ್ ಗ್ರೀನ್ ಡ್ವಾರ್ಫ್ನ ತಳಿಗಳನ್ನು ಸಹ ನಾವು ಎಳ್ನೀರಿಗೆ ಉಪಯೋಗ ಮಾಡ್ಕೋಬೋದು. ಮತ್ತು ಕೆಲವು ಸಂಕಣ ತಳಿಗಳಂದರೆ ಈಗ T into D, D into T ಈ ಒಂದು ತಳಿಯನ್ನು ಕ್ರಾಸ್ ಮಾಡಿ ಕಲ್ಪತರು, ಆಮೇಲೆ ಚಂದ್ರ ಶಂಕರ, ಕೇರ ಶಂಕರ, ಮತ್ತು ಕೆಲವೊಂದು ಲಕ್ಷದೀಪ್ ಆರ್ಡಿನರಿ, ಸೊ ಈ ಒಂದು ಕೆಲವೊಂದು ತಳಿಯನ್ನು ನಾವು ಹೈಬ್ರಿಡ್ಸ್ ಕ್ರಾಸಿಂಗ್ ಮಾಡಿ ನಾವು ಡೆವಲಪ್ ಮಾಡಿದ್ದೀವಿ.
1: ಇದರ ಒಂದು ಅನುಕೂಲತೆಗಳೇನು ಹೈಬ್ರಿಡ್ ತಳಿಗಳದ್ದು?
0: ಸೊ ಹೈಬ್ರಿಡ್ ತಳಿಯನ್ನು ನಾವು ಅದನ್ನು ಯೂಸ್ ಮಾಡೋದ್ರಿಂದ ಒಂದು ಅಧಿಕ ಅಂದರೆ ಕಡಿಮೆ ಸಮಯದಲ್ಲಿ ಒಂದು ಇಳುವರಿ ತಗೋಬೋದು. ಆಮೇಲೆ ಇದರಲ್ಲಿ ಇಳುವರಿ ಜಾಸ್ತಿ ಅಂದರೆ ನಾನು ಹೇಳ್ದಂಗೆ ಏನಿಲ್ಲ ಅಂದರೂ ಒಂದು ಗಿಡಕ್ಕೆ 120-130 ಇನ್ನು ಕೆಲವು ಅಂಡಮಾನ್ ನಿಕೋಬಾರ್ ಮತ್ತು ಎಲ್ಲಿ ಕೋಸ್ಟಲ್ ರೀಜನ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ಯಥೇಚ್ಛವಾಗಿ ಇಳುವರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಪ್ ಟು 160-180 ನಾವು ಇಳುವರಿ ಪಡ್ಕೋಬೋದು. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಈ ಒಂದು ತೆಂಗು ಉಷ್ಣವಲಯದ ವಾತಾವರಣಕ್ಕೆ ಸೂಕ್ತವಾದ ಒಂದು ಬೆಳೆ. ಸೊ ಇದಕ್ಕೆ ನಾವು ಗೊಬ್ಬರವನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲಾಂದರೂ ಸಹಿತ ಸೊ ಇಲ್ಲಿ ನಮಗೆ ವಾರ್ಷಿಕ ಮಳೆ ಅಂತ ಹೇಳ್ತೀವಲ್ಲ ಅದು 1000-1500 ಇಲ್ಲ 2000 ಮಿಲಿಮೀಟರ್ ರೈನ್ಫಾಲ್ ಸಿಕ್ತಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಸೊ ಅದಕ್ಕೆ ಇದು ಮೇಜರ್.
1: ಆಮೇಲೆ ಈಗ ನಾಟಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಗುಂಡಿ ಅಳತೆ ಹೇಗಿರಬೇಕು? ಸಾಮಾನ್ಯವಾಗಿ ಈಗ ಚಿಕ್ಕ ಗಿಡ ಅಂತ ಹೇಳ್ಬಿಟ್ಟು ಚಿಕ್ಕ ಗುಂಡಿ ಮಾಡಿರುವಂಥ ಒಂದು ಅಭ್ಯಾಸ ಇರ್ತದೆ, ಇದು ತಪ್ಪು?
0: ಸೊ ಸಾಮಾನ್ಯವಾಗಿ ಈಗ ಕೆಲವು ಜಮ್ಮಂಟಿಗೆ ಮಣ್ಣು ಅಂತ ಹೇಳ್ತೀವಿ, ಲ್ಯಾಟ್ರೇಟ್ಸ್ ಅಲ್ಲಿ ಸಿರ್ಸಿ ಏರಿಯಾ ಮತ್ತು ಹಿಲ್ಲಿ ರೀಜನ್ಸ್ ಕಡೆ ಲ್ಯಾಟ್ರೇಟ್ಸ್ ಜಮ್ಮಂಟಿಗೆ ಮಣ್ಣು, ಮತ್ತು ಕೆಲವೊಂದು ಪ್ಲೇನ್ ಏರಿಯಾಸ್ದಲ್ಲಿ ಮಾಮೂಲಿ ಸ್ಯಾಂಡಿಲೋಮ್ ಸಾಯಲ್ ಆ ಥರ ಸಾಯಲ್ನ ನಾವು ಎಲ್ಲ ಕಡೆ ಪ್ಲೇನ್ ಏರಿಯಾಸಲ್ಲಿ ನಾವು ತೆಂಗು ನಾಟಿ ಮಾಡೋದನ್ನು ಕಾಣ್ಬೋದು. ಸೊ ಇಲ್ಲಿ ಹಿಲ್ಲಿ ಏರಿಯಾ ಎಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಸೊ ಇಲ್ಲಿ ಮಣ್ಣಿನ ಗಾತ್ರ ಸ್ವಲ್ಪ ದಪ್ಪವಾಗಿರುತ್ತೆ. ಸೊ ಈ ಒಂದು ಮಣ್ಣಲ್ಲಿ ನಾವು 1 ಮೀಟರ್ ಕ್ಯೂಬಿಕ್ ಅಂದು ಗುಣಿಯನ್ನು ತೆಗಿಬೇಕು. 1 ಮೀಟರ್ ಕ್ಯೂಬಿಕ್ ಅಂದರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲ ಮತ್ತು 1 ಮೀಟರ್ ಆಳ. ಸೊ ಈ ತ ಒಂದು ಸೈಜಿನಲ್ಲಿ ನಾವು ಗುಣಿಯನ್ನು ತೆಗೆದು ಅದಕ್ಕೆ 1/2 ಭಾಗಷ್ಟು ಮೇಲ್ಮಣ್ಣು, 20 ಕೆಜಿ ಅಷ್ಟು ತಿಪ್ಪೆ ಗೊಬ್ಬರ, 250 ಗ್ರಾಮು ರಾಕ್ ಫಾಸ್ಫೇಟ್, ಮತ್ತು 2 ಕೆಜಿ ಕಾಮನ್ ಸಾಲ್ಟ್ ಉಪ್ಪು ಅಂತೀವಲ್ಲ ಅದನ್ನು ಹಾಕ್ಬೇಕು. ಉಪ್ಪು ಏನಕ್ಕೆ ಹಾಕ್ಬೇಕಂದ್ರೆ ಸೊ ಇಲ್ಲಿ ಈ ಒಂದು ಜಮ್ಮಂಟಿಗೆ ಮಣ್ಣಲ್ಲಿ ನೆಲ ತುಂಬ ಗಟ್ಟಿ ಇರುತ್ತೆ, ಅದನ್ನು ಸಡಿಲಗೊಳಿಸಲಿಕ್ಕೆ ಮತ್ತು ಬೇರು ಚೆನ್ನಾಗಿ ಡೆವಲಪ್ ಆಗೋಕ್ಕೆ ನಾವು ಈ ಒಂದು 2 ಕೆಜಿಯಷ್ಟು ಕಾಮನ್ ಸಾಲ್ಟ್ ಹಾಕೋದ್ರಿಂದ ಗಿಡದ ಬೆಳವಣಿಗೆ ತುಂಬ ಸಹ ಚೆನ್ನಾಗಿರುತ್ತೆ. ಸೊ ಇದು ಒಂದು ಪಿಟ್ ಅಂದರೆ ಕುಣಿ ಇಲ್ಲಿ ಏನೇನು ಪೋಷಕಾಂಶಗಳು ಹಾಕ್ಬೇಕಂತೇಳಿ ಒಂದು ಮಾಡೋ ವಿಧಾನ. ಸೊ ಯೂಶ್ವಲಿ ನಾವು ಅಂತರ ಅಂತ ಹೇಳ್ತೀವಲ್ಲ 8x8, ಈಗ ಎತ್ತರ ತಳಿ ಆಯ್ತಂದರೆ 8x8 ಈ ಒಂದು ಅಂತರದಲ್ಲಿ ಮೀಟರ್ ಸ್ಪೇಸಿಂಗಲ್ಲಿ ಹಾಕ್ಬೇಕು. ಸೊ ಈ ಒಂದು 8x8 ಮೀಟರ್ ಈ ಅಂತರದಲ್ಲಿ ಹಾಕೋದ್ರಿಂದ ನಮಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 155 ತೆಂಗಿನ ಗಿಡವನ್ನು ಕೂರಿಸ್ಬೋದು. ಅದೇ ರೀತಿ ಈ ಗಿಡ್ಡ ತಳಿಗಳಂತ ಹೇಳ್ತೀವೋ ಅವನ್ನು 7x7 ಮೀಟರ್ ಅಂತದಲ್ಲಿ ನಾವು ಪ್ಲಾಂಟಿಂಗ್ ಮಾಡೋದ್ರಿಂದ ನಮಗೆ ಏನಿಲ್ಲ ಅಂದರೂ 1 ಹೆಕ್ಟೇರ್ ಪ್ರದೇಶ ಅಂದರೆ 2.5 ಎಕರೆಗೆ 178 ಗಿಡವನ್ನು ನಾವು ಕೂರಿಸ್ಬೋದು.
1: ಹೆಚ್ಚು ಜೌಗಿರುವಂತಹ ಪ್ರದೇಶ ಅಥವಾ ನೀರಿನ ಒಂದು ಮಟ್ಟ ಮೇಲಿರುವಂತಹ ಒಂದು ಪ್ರದೇಶದಲ್ಲಿ ಆದರೆ ಗಿಡವನ್ನು ನಾಟಿ ಮಾಡುವಾಗ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು?
0: ಸೊ ಹೆಚ್ಚು ಜೌಗು ಪ್ರದೇಶ ಅಂದರೆ ಅಲ್ಲಿ ಒಂದು ನಮಗೆ ನೀರಿನ ಅಂಶ ಒಂದು ಕಡಿಮೆ ಇರೋದ್ರಿಂದ ಅಲ್ಲಿ

0: ನಾವು ಈ ಏನು ಗುಣಿಯ ಫಿಟ್ ಸೈಜ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಒಂದು ಏನಕ್ಕಂದ್ರೆ ಅದರಲ್ಲಿ ಪೋಷಕಾಂಶಗಳು ಸಿಗುವಂತ ಭೂಮಿಯ ಆಳ ತುಂಬಾ ಜಾಸ್ತಿ ಹೋದಂಗೆ ನೀರು ಹೀರ್ಕೊಳ್ಳೋದು ತುಂಬಾ ಕಡಿಮೆ, ಈ ಗಿಡ ಶಕ್ತಿ ಅಷ್ಟು ಇರಲ್ಲ. ಸೊ ಅದಕ್ಕೆ ಅಲ್ಲಿ 60 cm³ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 60 cm ಆಳ, ಉದ್ದ ಮತ್ತೆ ಅಗಲ, ಈ ತರ ಒಂದು ಸೈಜ್ ನ ತಗೊಂಡು. ಸೊ ಅದೇ ನಾ ಏನ್ ಹೇಳದ್ನಲ್ಲ ಗುಣಿಯ ಪೋಷಕಾಂಶ ಏನೇನು ಹಾಕ್ಬೇಕಂತೇಳಿ. ಸೊ ರಾಕ್ ಫಾಸ್ಫೇಟ್ 250 g, 20 kg ಎಫ್ ತಿಪ್ಪೆ ಗೊಬ್ಬರ. ಅದೇ ರೀತಿ ಇಲ್ಲಿ ನಾವು ಕಾಮನ್ ಸಾಲ್ಟ್ ಹಾಕೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ಮನ್ನೆಲ್ಲ ಮೃದುವಾಗಿರೋದ್ರಿಂದ ಇಲ್ಲಿ ನಾವು ಆ ತರ ಒಂದು ಪೋಷಕಾಂಶ ಹಾಕೋದು ಅವಶ್ಯಕತೆ ಇಲ್ಲ. ಮತ್ತೆ ಈ ಒಂದು ಭಾಗದಲ್ಲಿ ನಾವು ಏನಿಲ್ಲ ಅಂದ್ರೆ ಹೊದಿಕೆ ಅನ್ನೋದು ಕಂಪಲ್ಸರಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ತೆಂಗಿನ ಗರಿ ಆಗಲಿ ಇಲ್ಲ ಪ್ಯಾಡಿ ಸ್ಟ್ರಾ ಅಂತ ಹೇಳ್ತೀವಲ್ಲ ಆ ಥರ ಹೊದಿಕೆಯನ್ನು ಕಂಪಲ್ಸರಿಯಾಗಿ ನಾವು ಪ್ರಾಕ್ಟೀಸ್ ಹಾಕಿ ದಿನಕ್ಕೆ ಏನಿಲ್ಲಾಂದ್ರೂ 100 to 200 liters ಗಿಡಕ್ಕೆ ನಾವು ಒದಗಿಸೋದು ತುಂಬ ಉಪಯುಕ್ತ.
1: ಈಗ ಪ್ರತ್ಯೇಕವಾಗಿ ತೆಂಗಿನ ತೋಟ ಮಾಡುವಂಥವರು ಮತ್ತು ಗದ್ದೆಯ ಬದುಗಳಲ್ಲಿಯೋ ಅಥವಾ ಕರೆಬರೆ ಅಂತ ಹೇಳ್ತೀವಿ ಅಂತ ಪ್ರದೇಶದಲ್ಲಿ ಗಿಡವನ್ನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಎರಡು ವ್ಯತ್ಯಾಸ ಇರುತ್ತೆ ಅಂತರದಲ್ಲಿ.
0: ಸೊ ಆ ಥರ ನಾವು ಬೇರೆ ಬೇರೆ ಈಗ ಬಾರ್ಡರ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಸೊ ಬಾರ್ಡರ್ ಕ್ರಾಪಿಂಗ್ ಮಾಡೋದ್ರಿಂದ ವ್ಯತ್ಯಾಸ ಏನಿಲ್ಲ. ಸೊ ಅದನ್ನು ಜಸ್ಟ್ ಫೆನ್ಸ್ ಕ್ರಾಪ್ ಆಗಿ ಕೆಲವರು ಯೂಸ್ ಮಾಡ್ತಾರೆ. ಸೊ ಸೇಮ್ ಆಲ್ಮೋಸ್ಟ್ ಈ ಬಾರ್ಡರ್ ಕ್ರಾಪ್ ಅಂತರದಲ್ಲಿ ಹಾಕೋದ್ರಿಂದ ನಮಗೆ ಅಲ್ಲಿ ಸೆಲೆಕ್ಟ್ ಮಾಡುವಂತಹ ತಳಿಗಳು ಯಾವ ಅಂದರೆ ಎತ್ತರ ತಳಿಗಳನ್ನ ಸೆಲೆಕ್ಟ್ ಮಾಡೋದು ತುಂಬ ಉಪಯುಕ್ತ. ಏನಕ್ಕಂದ್ರೆ ಎತ್ತರ ತಳಿಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ಸೊ ಅದರದ್ದು ಲೈಫ್ ಸ್ಪ್ಯಾನ್ ಏನಾದರೂ ಅವಧಿ ಅಂತ ಹೇಳ್ತೀವಲ್ಲ 80 to 100 years ಇರುತ್ತೆ. ಮತ್ತೆ ಅದು ಯಾವುದೇ ತರಹದ ರೋಗ ಮತ್ತೆ ಕೀಟ ರುಜಿನಗಳಿಗೆ ಬೇಗ ತುತ್ತಾಗೋದಿಲ್ಲ. ಈಗ ನಾವು ಗಿಡ ತಳಿ ಅಂತ ಹಾಕ್ಬಿಟ್ರೆ ಸೊ ಈ ಮಂಗನ ಕಾಟ ಆಗಲಿ ಇಲ್ಲ ಬೇರೆ ಮನುಷ್ಯರ ಕಾಟ ಆಗಲಿ ಅದು ತುಂಬ ಯಥೇಚ್ಛವಾಗಿರುತ್ತೆ. ಒಂದು ಮತ್ತೆ ಅವು ಇದು ರೋಗ ಮತ್ತೆ ಕೀಟ ಬಾಧೆಗೆ ತುತ್ತಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ರೈತ ಬಾಂಧವರಿಗೆ ರೆಕಮೆಂಡ್ ಮಾಡೋದು ಏನಂದರೆ ನಾವು ಸಪೋಸ್ ಬಾರ್ಡರ್ ಕ್ರಾಪಿಂಗ್ ಗಿಡದ ಇದು ಹೊಲದ ಸುತ್ತ ಹಾಕ್ತೀವಂದರೆ ನೀವು ದಯವಿಟ್ಟು ಎತ್ತರ ತಳಿಗಳನ್ನು ಆಯ್ಕೆ ಮಾಡೋದು ತುಂಬ ಸೂಕ್ತವಾಗಿದೆ.
1: ಈಗ ಮಿಶ್ರ ಬೆಳೆ ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ಈಗ ಅಡಿಕೆ ತೋಟದ ಜೊತೆಗೆ ತೆಂಗಿನ ಗಿಡವನ್ನು ಹಾಕ್ತೀವಿ ಅಥವಾ ತೆಂಗಿನ ತೋಟದ ಒಳಗಡೆ ಜಾಯಿಕಾಯಿಯೋ ಅಥವಾ ಲವಂಗೋ ಬೇರೇನೋ ಒಂದು ಸಂಬಾರ ಬೆಳೆಗಳನ್ನು ಹಾಕಬೇಕು ಅಂತಿದ್ರೆ ಯಾವ ಅಂತರ ಅಂದರೆ ಅಂತರವನ್ನು ಜಾಸ್ತಿ ಮಾಡಬೇಕಾಗ್ತದೆ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾಗ್ತದೆ?
0: ಸೊ ಮಿಶ್ರ ಬೆಳೆ ಅನ್ನೋದು ಈಗ ನಾವು ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ಕಾಮನ್ ಆಗಿ ಅನುಸರಿಸ್ತಾ ಇದ್ದೀವಿ. ಸೊ ಇಂದು ಮಿಶ್ರ ಬೆಳೆಯಲ್ಲಿ ಸೊ ಈಗ ನಾಟಿ ಮಾಡಿದ ಮೊದಲನೇ ಅವಧಿಯಲ್ಲಿ ಅಂದರೆ ಈ ವರ್ಷ ನಾವು ನಾಟಿ ಮಾಡಿದ್ದೇವೆ ಅಂದರೆ ಸೊ 1ನೇ ವರ್ಷದಿಂದ 7ನೇ ವರ್ಷದವರೆಗೂ ನಾವು ಯಾವುದೇ ತರಹದ ಸೊ 1.5 meters ದೂರದಿಂದ ತೆಂಗಿನ ಬುಡದಿಂದ 1.5 meters ದೂರದಲ್ಲಿ ನಾವು ಯಾವುದೇ ತರಹದ ತರಕಾರಿ ಬೆಳೆಗಳಾಗಲಿ ಈಗ ಟೊಮ್ಯಾಟೊ ಜಿಂಜರ್ ಅದೇ ರೀತಿ ಹೂವಿನ ಬೆಳೆಗಳಾಗಲಿ ಕ್ರೈಸಾಂತಿಮಮ್ ಅಂತ ಹೇಳ್ತೀವಿ ಇಲ್ಲ ಚೆಂಡು ಹೂವು ಆ ಥರ ಆ್ಯನಿವಲ್ಸ್ ಅಂತ ಹೇಳ್ತೀವಿ ಏಕವಾರ್ಷಿಕ ಸಸ್ಯಗಳು ಯಾವುದೇ ತರಹದ ನಾವು ಮೊದಲ 1ರಿಂದ 7ನೇ ವರ್ಷವರೆಗೂ ತಗೋಬೋದು. ಸೊ ಈ ಒಂದು ಅಂತರದಲ್ಲಿ ಅದೇ ರೀತಿ 7ರಿಂದ 20 years ತನಕ ಸೊ ಆ ಒಂದು ಇದು ಟೈಮಲ್ಲಿ ಸೊ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪೋದು ತುಂಬ ವಿರಳ. ಸೊ ಆ ಒಂದು ಪ್ರದೇಶದಲ್ಲಿ ನಾವು ಈಗ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅಂದರೆ ನೆರಳು ಬಯಸುವಂಥ ಗಿಡಗಳನ್ನ ನಾವು ಬೆಳೆಯೋದ್ರಿಂದ ತುಂಬ ಸೂಕ್ತ. ಎಕ್ಸಾಂಪಲ್ಸ್ ಯಾವ ಅಂದರೆ ಏಲಕ್ಕಿ ಪಚೋಲಿ ಅಂತ ಹೇಳ್ತೀವಿ ಕಾಫಿ ಇಪ್ಲಿ ತುಳಸಿ ನಿಂಬೆ ಹುಲ್ಲು ಆ ಥರ ಸುಗಂಧಿತ ಸಸ್ಯಗಳಾಗಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇಪ್ಲಿ ಆ ಥರ ಒಂದು ಬೆಳೆಯೋದ್ರಿಂದ ಸೊ ಅವಕ್ಕೆ ತುಂಬ ಯಥೇಚ್ಛವಾಗಿ ನೆರಳು ಬಯಸುತ್ತೆ. ಸೊ ಗಿಡ ಈಗ ಒಂದು 20 years ತುಂಬ ಎತ್ತರಕ್ಕಾಗಿರುತ್ತೆ. ಸೊ ಸೂರ್ಯನ ಕಿರಣಗಳು ಭೂಮಿಗೆ ಸರಿಯಾಗಿ ತಾಗೋದಿಲ್ಲ. ಸೊ ಶೇಡ್ ತುಂಬ ಚೆನ್ನಾಗಿರೋದ್ರಿಂದ ಸೊ ನಾವು ಅದಿ ಡೆಫಿನೆಟ್ಲಿ ನಾವು ತುಂಬ ಅಧಿಕ ಲಾಭವನ್ನು ಪಡಿಬೋದು. ಸೊ ಈಗ 30 years ಆದಮೇಲೆ ನಮಗೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದೇ ಇಲ್ಲ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದರೆ ಅಧಿಕ ಸಾಂದ್ರತೆಯ ಒಂದು ಬೇಸಾಯ ಪದ್ಧತಿ. ಅಂದರೆ ಈಗ ಬೇರೆ ಬೇರೆ ಹೈಟ್ ಪ್ಲಾಂಟ್ಸು ಅಂದರೆ ಈಗ ಅಡಿಕೆ ಜೊತೆ ಕಾಳುಮೆಣಸು ಹಚ್ಚೋದು, ಕಾಳುಮೆಣಸಿನ ಪಕ್ಕ ಬನಾನ ಪಕ್ಕ ಈಗ ಕೋಕೋ ಅಂತ ಬರುತ್ತೆ, ಇಲ್ಲ ಈ ಮರ ಸಾಂಬಾರು ಯಾವ್ದಾರು ಆಗಲಿ ಈಗ ಕ್ಲೋ ಅಂತ ಹೇಳ್ತೀವಿ, ಆಮೇಲೆ ಜಾಯಿಕಾಯಿ ಆ ಥರ ಆಲ್ ಸ್ಪೈಸು ಆ ಥರ ಒಂದು ಕೋಕಮ್ಮು ಆ ಗಿಡವನ್ನು ನಾವು ಹಾಕೋದ್ರಿಂದ ಸೊ ಒಂದು ಕಡಿಮೆ ಜಾಗದಲ್ಲಿ ಭಾಳ ಬೇಗ ಯಥೇಚ್ಛವಾಗಿ ತುಂಬ ತುಂಬ ಗಿಡವನ್ನು ನಾಟಿ ಮಾಡ್ಬೋದು. ಸೊ ಈಗ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ದಂಗೆ ಡಬಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಬೈ 2022 ಸೊ ಈ ಒಂದು ಕಾನ್ಸೆಪ್ಟ್ನ ನಾವು ರೀಚ್ ಆಗಬೇಕಂದ್ರೆ ಸೊ ಇಂದು ಹೈ ಡೆನ್ಸಿಟಿ ಮಲ್ಟಿ ಶೋರ್ಡ್ ಕ್ರಾಪಿಂಗ್ ಸಿಸ್ಟಮ್ ಮಾಡೋದ್ರಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಗೆಟ್ ದಿ ಹೈಯರ್ ಇನ್ಕಮ್ ಪರ್ ಯೂನಿಟ್ ಏರಿಯಾ.
1: ಬಹಳ ಸಂತೋಷ ಡಾಕ್ಟರ್ ಧನಂಜಯ್ ಅವರೇ. ತೆಂಗಿನ ಬೆಳೆಯಲ್ಲಿ ಬಿತ್ತನೆಯ ಬೀಜದ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಏನೇನು ಅಂಶವನ್ನು ಗಮನಿಸಬೇಕಾಗ್ತದೆ, ಹಾಗೂ ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು.
2: ತೆಂಗಿನ ಬೆಳೆಯಲ್ಲಿ ಬಿತ್ತನೆ ಕಾಯಿಗಳ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು

0: ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಧನರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೃಷಿ ಮಾಹಿತಿ.
1: ಮಳೆ ನೀರ ಕೊಯ್ಲು ಎನ್ನುವಂತಹದ್ದು ಮಳೆ ನೀರನ್ನು ಒಟ್ಟುಗೂಡಿಸುವ ಅಥವಾ ಸಂಚಯನ ಮಾಡುವ ಮತ್ತು ಶೇಖರಿಸಿ ಇಟ್ಟುಕೊಳ್ಳುವಂತಹ ವಿಧಾನಕ್ಕಿರುವ ಹೆಸರು. ಕುಡಿಯುವ ನೀರನ್ನು ಒದಗಿಸುವುದಕ್ಕೆ, ಜಾನುವಾರುಗಳಿಗೆ ನೀರನ್ನ ಉಣಿಸುವುದಕ್ಕೆ, ನೀರಾವರಿಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅಥವಾ ಅಂತರ್ಜಲ ಪುನರ್ಭರ್ತಿ ಕಾರ್ಯಕ್ಕೆ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ. ನೀರನ್ನು ಪೊಟರೆಯನ್ನು ತುಂಬಿಸುವುದಕ್ಕೆ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಬಳಸಿಕೊಂಡು ಬರಲಾಗಿದೆ. ಮನೆಗಳು, ಗುಡಾರಗಳು ಮತ್ತು ಸ್ಥಳೀಯ ಸಾರ್ವಜನಿಕ ಕಟ್ಟಡಗಳ ಛಾವಣಿಗಳಿಂದ ಅಥವಾ ವಿಶೇಷವಾಗಿ ಸಿದ್ಧಗೊಳಿಸಲಾದ ನೆಲದ ಪ್ರದೇಶಗಳಿಂದ ಸಂಗ್ರಹಿಸಲಾದ ಮಳೆ ನೀರು ಕುಡಿಯುವ ನೀರಿಗೆ ತನ್ನದೇ ಆದಂತಹ ಪ್ರಮುಖ ಕೊಡುಗೆಯನ್ನು ನೀಡಬಲ್ಲದು. ಕೆಲವೊಂದು ಸಂದರ್ಭಗಳಲ್ಲಿ ಮಳೆ ನೀರು ಮಾತ್ರವೇ ಲಭ್ಯ ಇರುವಂತಹ ಏಕೈಕ ಮತ್ತು ಮಿತವ್ಯಯದ ನೀರಿನ ಮೂಲವಾಗಿರುವುದಕ್ಕೆ ಸಾಧ್ಯ ಇದೆ. ಸ್ಥಳೀಯವಾಗಿ ದೊರೆಯುವಂತಹ ಹೆಚ್ಚು ದುಬಾರಿಯಲ್ಲದ ಸಾಮಗ್ರಿಗಳಿಂದ ಮಳೆ ನೀರು ಕೊಯ್ಲಿನ ವ್ಯವಸ್ಥೆಗಳನ್ನು ಸರಳವಾಗಿ ನಿರ್ಮಿಸಿಕೊಳ್ಳಬಹುದು ಮತ್ತು ಬಹುತೇಕ ವಾಸಯೋಗ್ಯ ತಾಣಗಳಲ್ಲಿ ಇವು ಸಾಮರ್ಥ್ಯದಿಂದ ಒಡಗೂಡಿ ಯಶಸ್ವಿಯೂ ಕೂಡ ಆಗಿದೆ. ಚಾವಣಿಯ ಮಳೆ ನೀರು ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ್ದಾಗಿರುತ್ತದೆ. ಹಾಗಾಗಿ ಬಳಕೆಗೆ ಮೊದಲು ಅದನ್ನು ವಿಶೇಷವಾಗಿ ಸಂಸ್ಕರಿಸುವಂತಹ ಅಗತ್ಯ ಬರುವುದಿಲ್ಲ. ವಾರ್ಷಿಕವಾಗಿ 200 ಮಿಲಿಮೀಟರ್ಗಿಂತಲೂ ಹೆಚ್ಚಿನ ಪ್ರಮಾಣದ ಒಂದು ಸರಾಸರಿ ಮಳೆ ಬರುವಂತಹ ಪ್ರದೇಶದಲ್ಲಿ ಹಾಗೂ ಸುಲಭ ಲಭ್ಯ ನೀರಿನ ಮೂಲಗಳು ಇರದೇ ಇರುವಂತಹ ಪ್ರದೇಶಗಳಲ್ಲಿ ಗೃಹ ಬಳಕೆಯ ಮಳೆ ಸುರಿತದ ಜಲಸಂಗ್ರಹಣಾ ವ್ಯವಸ್ಥೆಗಳು ಸೂಕ್ತವಾಗಿ ಕಂಡುಬರುತ್ತವೆ. ಸರಳವಾದ ವಿಧಾನದಿಂದ ಮೊದಲುಕೊಂಡು ಸಂಕೀರ್ಣವಾದ ಕೈಗಾರಿಕಾ ವ್ಯವಸ್ಥೆಗಳವರೆಗೆ ಮಳೆ ನೀರನ್ನು ಕೊಯ್ಲು ಮಾಡುವುದಕ್ಕೆ ಹಲವಾರು ವಿಧದ ವ್ಯವಸ್ಥೆಗಳಿವೆ. ಸಾಮಾನ್ಯವಾಗಿ ಮಳೆ ನೀರನ್ನು ನೆಲದಿಂದ ಇಲ್ಲವೇ ಚಾವಣಿಯಿಂದ ಕೊಯ್ಲು ಮಾಡಲಾಗುತ್ತದೆ. ಈ ಎರಡೂ ವ್ಯವಸ್ಥೆಗಳಿಂದ ನೀರನ್ನು ಸಂಗ್ರಹಿಸಬಹುದಾದ ವೇಗವು ಸದರಿ ವ್ಯವಸ್ಥೆಯ ಯೋಜನಾ ಪ್ರದೇಶ, ಅದರ ಸಾಮರ್ಥ್ಯ ಮತ್ತು ಮಳೆ ಸುರಿತದ ತೀವ್ರತೆಯನ್ನು ಅವಲಂಬಿಸಿರುತ್ತದೆ. ನೆಲದ ಸಂಗ್ರಹಣಾ ವ್ಯವಸ್ಥೆಗಳು ನೀರನ್ನು ಒಂದು ಸಿದ್ಧಪಡಿಸಲಾದ ಸಂಗ್ರಹಣಾ ಪ್ರದೇಶದಿಂದ ಶೇಖರಣಾ ಪ್ರದೇಶಕ್ಕೆ ಹರಿಸುತ್ತವೆ ಅಥವಾ ನಿರ್ದೇಶಿಸುತ್ತವೆ. ಮಳೆಯ ನೀರಿನ ಅತ್ಯಂತ ಕೊರತೆ ಇರುವ ಮತ್ತು ಇತರ ಜಲಮೂಲಗಳು ಲಭ್ಯ ಇಲ್ಲದೇ ಇರುವಂತಹ ಪ್ರದೇಶಗಳಲ್ಲಿ ಮಾತ್ರವೇ ಸಾಮಾನ್ಯವಾಗಿ ಇವುಗಳನ್ನು ಪರಿಗಣಿಸಲಾಗುತ್ತದೆ. ಪ್ರತ್ಯೇಕ ಕುಟುಂಬಗಳಿಗಿಂತ ಹೆಚ್ಚಾಗಿ ಸಣ್ಣ ಸಮುದಾಯಗಳಿಗೆ ಅವು ಹೆಚ್ಚು ಸೂಕ್ತವಾಗಿರುತ್ತವೆ. ನೆಲದ ಜಲಸಂಗ್ರಹಣಾ ವ್ಯವಸ್ಥೆಗಳನ್ನು ಸೂಕ್ತವಾಗಿ ವಿನ್ಯಾಸಗೊಳಿಸಿದ್ದೇ ಆದಲ್ಲಿ ಅವು ಬೃಹತ್ ಪ್ರಮಾಣದಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬಲ್ಲದು ಆಗಿದೆ. ಚಾವಣಿಯೊಂದರ ಮೇಲೆ ಬೀಳುವಂತಹ ಮಳೆ ನೀರನ್ನು ಸೂರು ದೋಣಿಗಳು ಮತ್ತು ಕೊಳಾಯಿಗಳ ಒಂದು ವ್ಯವಸ್ಥೆಯ ಮೂಲಕ ಶೇಖರಣಾ ವ್ಯವಸ್ಥೆ ಒಳಗಡೆ ಬೀಳುವ ಹಾಗೆ ಚಾವಣಿಯ ಸಂಗ್ರಹಣಾ ವ್ಯವಸ್ಥೆಗಳು ನಿರ್ದೇಶಿಸುತ್ತವೆ. ಬೇಸಿಗೆ ಕಾಲವೊಂದರ ನಂತರದ ಮಳೆ ನೀರಿನ ಮೊದಲ ರಭಸವನ್ನು ಹಾಗೆ ಹರಿದು ಹೋಗುವುದಕ್ಕೆ ಬಿಡಬೇಕು. ಯಾಕಂದರೆ ಧೂಳು, ಪಕ್ಷಿಗಳ ಹೆಕ್ಕೆಗಳು ಇತ್ಯಾದಿಗಳಿಂದ ಅವು ಮಲಿನಗೊಂಡಿರಬಹುದು. ನೀರು ನಿಲ್ಲುವುದನ್ನು ತಡೆಗಟ್ಟುವುದಕ್ಕಾಗಿ ಚಾವಣಿ ಸೂರು ದೋಣಿಗಳು ಸಾಕಷ್ಟು ವಾಲಿಕೊಂಡಿರುವುದು ಕೂಡ ಅತ್ಯಗತ್ಯವಾಗಿರುತ್ತದೆ. ಗರಿಷ್ಠ ಪ್ರಮಾಣದ ನೀರಿನ ಹರಿವನ್ನು ಹೊತ್ತೊಯ್ಯುವಷ್ಟು ಅವು ಬಲವಾಗಿ ಮತ್ತು ದೊಡ್ಡದಾಗಿ ಇರಬೇಕಾಗ್ತದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವುದಕ್ಕೆ ಮತ್ತು ಆವಿಯಾಗುವಿಕೆಯ ನಷ್ಟಗಳು, ಅಶುದ್ಧವಾಗುವಿಕೆ ಮತ್ತು ಪಾಚಿಯ ಬೆಳವಣಿಗೆಯನ್ನು ತಗ್ಗಿಸುವುದಕ್ಕೆ ಶೇಖರಣಾ ತೊಟ್ಟಿಗಳನ್ನು ಮುಚ್ಚಿರುವಂತಹದ್ದು ಅತಿ ಅಗತ್ಯವಾಗಿರುತ್ತದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಗಳನ್ನು ನಿರ್ಮಲವಾಗಿ ಮತ್ತು ಉತ್ತಮ ಕಾರ್ಯನಿರ್ವಹಣಾ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವುಗಳ ಕ್ರಮಬದ್ಧವಾದಂತಹ ನಿರ್ವಹಣೆ ಮತ್ತು ಶುದ್ಧೀಕರಣ ಕಾರ್ಯವು ಕೂಡ ಸಮಯಕ್ಕೆ ಸರಿಯಾಗಿ ಮಾಡಬೇಕಾಗ್ತದೆ. ಇನ್ನು ಕೆಳ ಮೇಲ್ಮೈ ಕಾಲುವೆಗಳು ಅಂತರ್ಜಲದ ಸ್ವಾಭಾವಿಕ ಹರಿವನ್ನು ತಡೆಗಟ್ಟಲು ನೀರು ಕೊಟ್ಟರೆಯೊಂದರಲ್ಲಿ ಒಂದು ಕೆಳ ಮೇಲ್ಮೈ ಕಾಲುವೆಯನ್ನು ನಿರ್ಮಿಸಲಾಗುತ್ತದೆ. ಇದರಿಂದಾಗಿ ಅಂತರ್ಜಲದ ಮಟ್ಟದಲ್ಲಿ ಹೆಚ್ಚಳವಾಗುತ್ತದೆ ಹಾಗೂ ನೀರು ಕೊಟ್ಟರೆಯಲ್ಲಿ ಶೇಖರಗೊಂಡ ನೀರಿನ ಪ್ರಮಾಣದಲ್ಲಿಯೂ ಕೂಡ ಹೆಚ್ಚಳವಾಗುತ್ತದೆ. ICARನ ಬೆಂಬಲದೊಂದಿಗೆ ಕೇರಳ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಣ್ಣೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆ ನೀರನ್ನು ಅಂತರ್ಜಲ ಪುನರ್ಭರ್ತಿ ಕಾರ್ಯಕ್ಕೂ ಕೂಡ ಬಳಸಬಹುದಾಗಿದ್ದು ಇದರಲ್ಲಿ ನೆಲದ ಮೇಲೆ ಹರಿಯುವಂತಹ ಹೆಚ್ಚುವರಿ ಪ್ರಮಾಣದ ನೀರು ಸಂಗ್ರಹಿಸಲ್ಪಡುತ್ತದೆ ಹಾಗೂ ಹೀರಿಕೆಗೆ ಒಳಗಾಗುವುದರ ಮೂಲಕ ಅಂತರ್ಜಲದ ಪ್ರಮಾಣದಲ್ಲಿ ಹೆಚ್ಚಳವಾಗುವುದಕ್ಕೆ ಕಾರಣವಾಗುತ್ತದೆ. ಚಾವಣಿ ಮೇಲಿನ ಮಳೆ ನೀರನ್ನು ಒಟ್ಟುಗೂಡಿಸಿ ಸಂಪಿನಲ್ಲಿ ಶೇಖರಿಸಿಡಲಾಗುತ್ತದೆ. ಭಾರತದಲ್ಲಿ ಇದು ಬಾವಿಗಳು ಮತ್ತು ಜೋಹಾಡುಗಳು ಅಥವಾ ಕೊಳಗಳನ್ನು ಒಳಗೊಳ್ಳುತ್ತವೆ. ಇವು ಸಣ್ಣ ತೊರೆಗಳಿಂದ ಬರುವಂತಹ ನೆಲದ ಮೇಲೆ ಹರಿಯುವ ಹೆಚ್ಚುವರಿ ನೀರನ್ನು ವಿಶಾಲವಾದ ಪ್ರದೇಶದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತವೆ.

0: ಉತ್ತರ ಭಾರತದಲ್ಲಿ ವಿಶೇಷವಾಗಿ ಟಂಕರ್ಗಳು ಜಲಾಶಯಗಳನ್ನು ನೀರಿನ ಸಂಗ್ರಹಣೆಗೆಂದು ಬಳಸಲಾಗ್ತಾ ಇತ್ತು. ಇವು ಮಣ್ಣಿನ ಗೋಡೆಗಳನ್ನು ಹೊಂದುವುದರೊಂದಿಗೆ ಆಳವಿಲ್ಲದ ವಿಶಿಷ್ಟತೆಯನ್ನು ಹೊಂದಿದ್ದವು. ಪ್ರಾಚೀನ ಟಂಕರ್ಗಳು ಈಗಲೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ನಗರ ಪ್ರದೇಶಗಳಲ್ಲಿನ ಪ್ರಯೋಜನಗಳನ್ನು ಈ ರೀತಿಯಾಗಿ ಹೇಳಬಹುದು. ನಗರ ಪ್ರದೇಶಗಳಲ್ಲಿನ ಮಳೆ ನೀರು ಕೊಯ್ಲು ಪ್ರಕ್ರಿಯೆಯು ಬಗೆ ಬಗೆಯ ಕಾರಣಗಳನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ನಗರದ ಅಗತ್ಯತೆಗೆ ಅನುಗುಣವಾಗಿ ಪೂರಕವಾದ ನೀರನ್ನು ಒದಗಿಸುವುದಕ್ಕೆ, ನಗರ ಪ್ರದೇಶದ ಗಿಡಮರಗಳಿಗಾಗಿ ಮಣ್ಣಿನ ತೇವಾಂಶದ ಮಟ್ಟವನ್ನು ಹೆಚ್ಚಿಸುವುದಕ್ಕೆ, ಕೃತಕ ಮರುಭರ್ತಿ ವಿಧಾನದ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದಕ್ಕೆ, ನಗರ ಪ್ರದೇಶದಲ್ಲಿನ ನೀರಿನ ಉಕ್ಕಿ ಹರಿಯುವಿಕೆಯನ್ನು ತಗ್ಗಿಸುವುದಕ್ಕೆ ಮತ್ತು ಅಂತರ್ಜಲದ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ನಗರಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತಹದ್ದು ಒಂದು ಅಗತ್ಯ ಕ್ರಮವಾಗಿದೆ. ಅಭಿವೃದ್ಧಿ ಹೊಂದಿದ ಪ್ರಪಂಚದ ನಗರ ಪ್ರದೇಶಗಳಲ್ಲಿ ಗೃಹ ಬಳಕೆಯ ಮಟ್ಟವೊಂದರಲ್ಲಿ ಕೊಯ್ಲು ಮಾಡಲಾದ ಮಳೆ ನೀರನ್ನು ಶೌಚಾಲಯಗಳನ್ನು ಚೊಕ್ಕಟಗೊಳಿಸುವುದಕ್ಕೆ ಮತ್ತು ಬಟ್ಟೆ ಒಗೆಯುವುದಕ್ಕೆ ಬಳಸಬಹುದು. ಗಡಸು ನೀರಿನ ಪ್ರದೇಶಗಳಲ್ಲಿ ಇದಕ್ಕಾಗಿರುವಂತಹ ಕೇಂದ್ರೀಯ ವಿತರಣಾ ಜಾಲದ ನೀರಿಗಿಂತ ಇದು ನಿಸ್ಸಂಶಯವಾಗಿ ಒಳ್ಳೆಯ ಗುಣಮಟ್ಟದ್ದಾಗಿರುತ್ತದೆ. ಇದನ್ನು ಸ್ನಾನ ಮಾಡುವುದಕ್ಕೆ ಅಥವಾ ಶವರ್ ಬಾತ್ಗೂ ಕೂಡ ಬಳಸಬಹುದು. ಆದರೆ ಕುಡಿಯುವುದಕ್ಕೆ ಮುಂಚಿತವಾಗಿ ಇದನ್ನು ಸಂಸ್ಕರಿಸಬೇಕಾಗಿರುವಂತಹ ಅಗತ್ಯ ಇರುತ್ತದೆ. ದೊಡ್ಡ ದೊಡ್ಡ ಪಟ್ಟಣಗಳು ಮತ್ತು ನಗರಗಳಿಂದ ದೂರವಿರುವ ಅನೇಕ ಮನೆಗಳು ಎಲ್ಲ ಗೃಹ ಕೃತ್ಯದ ಚಟುವಟಿಕೆಗಳಿಗಾಗಿರುವ ಏಕೈಕ ನೀರಿನ ಮೂಲ ಅಂತಂದರೆ ಛಾವಣಿಗಳಿಂದ ಸಂಗ್ರಹಿಸಿರುವಂತಹ ಮಳೆ ನೀರನ್ನು ವಾಡಿಕೆಯಂತೆ ಅವಲಂಬಿಸಿವೆ. ಮಳೆ ನೀರು ಮಲಿನಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಸಂಸ್ಕರಣೆ ಪ್ರಕ್ರಿಯೆಗೆ ಒಳಪಡಿಸದೆ ಅದನ್ನು ಕುಡಿಯುವುದಕ್ಕಾಗಿ ಬಳಸುವಂತಹದ್ದು ಅಷ್ಟು ಸೂಕ್ತವಲ್ಲ. ಹಾಗಿದ್ರೂ ಸಂಸ್ಕರಣೆಗೆ ಒಳಪಡಿಸಿದ ನಂತರ ಕುಡಿಯುವುದು ಸೇರಿದ ಹಾಗೆ ಮಳೆ ನೀರನ್ನು ಎಲ್ಲ ಉದ್ದೇಶಗಳಿಗೂ ಕೂಡ ಬಳಸಬಹುದು. ಛಾವಣಿಗಳಿಂದ ಕೊಯ್ಲು ಮಾಡಿದ ಮಳೆ ನೀರಿನಲ್ಲಿ ಎಲ್ಲ ಘಟಕಗಳು ಇರುವುದಕ್ಕೆ ಸಾಧ್ಯವಿದೆ. ಪ್ರಾಣಿ ಮತ್ತು ಪಕ್ಷಿಯ ಹಿಕ್ಕೆ, ಪಾಚಿಗಳು ಮತ್ತು ಕಲ್ಲು ಹೂವುಗಳು, ಗಾಳಿಯಲ್ಲಿ ತೂರಿ ಬರುವಂತಹ ಧೂಳು, ನಗರ ಪ್ರದೇಶದ ಮಾಲಿನ್ಯದಿಂದ ಬಂದ ವಸ್ತುಗಳು, ಕೀಟನಾಶಕಗಳು ಮತ್ತು ಸಮುದ್ರದಿಂದ ಬಂದ ಅಕಾರ್ಬನಿಕ ಅಯಾನ್ಗಳು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರಿನ್, ಸಲ್ಫೇಟ್ ಮತ್ತು ಕರಗಿ ಹೋದ ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೀಗೆ ಕೆಲವು ಪ್ರದೇಶಗಳಲ್ಲಿ ಮಳೆ ನೀರಿನಲ್ಲಿ ಕೀಟನಾಶಕಗಳ ಉಳಿಕೆಯು ಕೂಡ ಕಂಡುಬರುವುದಿದೆ. ಇಂತಹ ನೀರನ್ನು ಸೂಕ್ತವಾಗಿ ವಿಶ್ಲೇಷಿಸುವಂತಹದ್ದು ಅಗತ್ಯವಾಗಿದ್ದು ನಂತರ ಇದನ್ನು ಅದರ ರಕ್ಷಣೆಗೆ ಸೂಕ್ತವಾಗಿರುವ ರೀತಿಯಲ್ಲಿ ಬಳಸಲಾಗ್ತದೆ.
1: ಕೃಷಿ ನೀತಿ ಕೇಳಿದಿರಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಶೋಭನಾ ಮಾಂತೇಶ್ ಕುಂಬ್ಳಿಕರ್ ಮತ್ತು ಸಂಗಡಿಗರಿಂದ ಸಂಸ್ಕಾರ ಗೀತೆಗಳು.

ಆಕಾಶವಾಣಿ ಕಾರವಾರ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಸ್ತ್ರೀಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸಭೆಯಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ದಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು, ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ

0: ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ ಎಎಫ್ಎಚ್ಕ್ಯೂ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಎಎಫ್ಎಚ್ಕ್ಯೂ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು, ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 MHz. ಇದೀಗ ಸ್ವರಚಿತ ಕವನ ವಾಚನ ಶಿರಸಿಯ ನರಸಿಂಹ ಹೆಗಡೆ ಕೋವಿಸರವರಿಂದ.

ಕವನದ ಶೀರ್ಷಿಕೆ ಹಬ್ಬ, ಬದುಕಿನ ಭರವಸೆಗೆ ಬೆಳಕಿನ ಹಬ್ಬ. ಬದುಕಿನ ಭರವಸೆಗೆ ಬೆಳಕಿನ ಹಬ್ಬ, ಹಸಿರಿನ ಬಸಿರಿಗೆ ನಿಸರ್ಗದ ಹಬ್ಬ, ಸಿರಿಯ ಹೊನಲು ನಾಡಿಗೆ ಹಬ್ಬ, ಇಳೆಯ ಕಳೆಯು ಕವಿಗೆ ಹಬ್ಬ, ಮಗುವಿನ ನಗು ಅಮ್ಮನಿಗೆ ಹಬ್ಬ, ಮಿನುಗುವ ತಾರೆ ಆಗಸಕ್ಕೆ ಹಬ್ಬ, ಚಂದ್ರನ ಬೆಳಕು ಚಕೋರಂಗೆ ಹಬ್ಬ, ದೀಪಗಳ ಸಾಲು ಕಣ್ಣಿಗೆ ಹಬ್ಬ, ನೋವ ಮರೆತು ನಲಿವ ಹರಿಸಿ ಸಿಹಿಯ ನುಣಿಸುವುದು ಹಬ್ಬ, ಹಳೆ ರಾಗ ಮರೆತು ಹೊಸ ತೇಜದಲ್ಲಿ ಎದ್ದು ಜೀವ ರಂಗಾಗಿಸುವುದು ಹಬ್ಬ. ಹೊಸ ಬದುಕಿಗೆ ಹೊಸ ದಾರಿಗೆ ನಾಂದಿ ಹಾಕುವುದು ಹಬ್ಬ, ಕತ್ತಲೆ ಅಳಿಸಿ ಬೆಳಕು ಹರಿಸಿ ಮನವ ಅರಳಿಸುವುದು ಹಬ್ಬ, ಇಬ್ಬನಿಯ ಮಬ್ಬು ಅಳಿಸಿ ಅಚ್ಚು ಬೆಲ್ಲ ಸವಿಯುವುದು ಹಬ್ಬ, ಹೊಸ ಉಡುಪಿನ ನವಕಾಂತಿಗೆ ನಮೋಲ್ಲಾಸವೇ ಹಬ್ಬ, ಮೇರೆ ಮೀರಿ ನಡೆವಾತನಿಗೆ ದಾರಿದೀಪವೂ ಹಬ್ಬ, ಮನಸ್ಸುಗಳು ಒಂದುಗೂಡುವ ಸ್ನೇಹ ಸಿಂಚನವೂ ಹಬ್ಬ. ನೂರು ಯಾತನೆಗಳ ನುಂಗಿ ತುಟಿ ಅಂಚಿಗೆ ನಗೆ ಸೂಸಿ ಎದೆ ತುಂಬಿಸಿಕೊಳ್ಳುವುದು ಹಬ್ಬ, ಬೇಕುಗಳ ಪಟ್ಟಿಯ ನೀಡದೆ ಇರುವುದರಲ್ಲೇ ತೃಪ್ತಿಯ ನರಸುವ ಮಾನಸಿಕ ಸಂಭ್ರಮವೇ ಹಬ್ಬ. ಕವನದ ಶೀರ್ಷಿಕೆ ವಸಂತ ವೈಭವ. ಚೈತ್ರ ಚಿಗುರಿನ ಮಾವು ತೋರಣದ ಸುತ್ತ ಹೊರಟ ವಸಂತ ಕುಬರನ ಕುದುರೆ ಸವಾರಿ ಸಂಪಿಗೆಯ ಹೂಗುಚ್ಚ ಹಿಡಿದು ಜಾಜಿ ಮಲ್ಲಿಯ ಪರಿಮಳವ ಬೀರುತ್ತಾ ಗಿರಿಗುಡ್ಡ ಝರಿ ಜಲಧಾಮವ ದಾಟಿ ಪುರಪಟ್ಟಣವ ಸೇರಿ ಹಿರಿಗಡ್ಡೋಲಗುವ ನಡೆಸಲು ಕೊಟ್ಟನು ಅವಸರದ ಕರಿಯೋಲೆ. ಹನಿಗವನದ ಕವಿ ಮಾತು ಕೊಳಲು ಕೃಷ್ಣನು ಕೆಲ ಹೊತ್ತು ನವ ಜೋಡಿಯ ಪಿಸು ಮಾತು ಎಳೆ ತುಂಬ ಇಡೀ ಹೊತ್ತು ಗಿಳಿ ಕೋಗಿಲೆಯ ಕಂಠಕ್ಕೆ ನಲಿವ ನವಿಲುಗಳ ಲಾಸ್ಯವು ಕಾಯೋಣ ಕಾತುರದಿ ನೋಡಲು ಅಂಚು ಅಂಚಲ್ಲಿ ಚಿಟ್ಟೆಯ ಚಿತ್ತಾರ ಮರ ಮುತ್ತುವಗಳಿಗೆ ಗೌರಿ ಮುತ್ತು ಶೃಂಗಾರ ತೆಂಗು ಕಂಗು ಬಾನೆತ್ತರಕ್ಕೆ ಅಲಂಕಾರ ಗೋಪಿ ಚಂದನ ಹಣೆ ತಿಲಕ ಬಂಗಾರ ಪೊದೆ ಮರಮಟ್ಟು ಮರೆಯಲ್ಲಿ ಸಿಹಿಜೇನಿನ ಸಹಕಾರ ಮುಸ್ಸಂಜೆಯ ಮೈಯಲ್ಲಿ ಬೆಳದಿಂಗಳ ಆಲಾಪ ವಲ್ಲಭವಲ್ಲಭೆಯರಿಗೆ ಗಡಿಬಿಡಿಯ ಸಲ್ಲಾಪ ಬಾಸಿಂಗ ಸಿರಿವಂತನಿಗೆ ಸಡಗರದ ಆವಾಸ ನೇರಳೆ ಪನ್ನೇರಳೆ ಮಾವು ಪನಸಗಳ ಆತಿಥ್ಯ ಚಿಕ್ಕು ಚಕ್ಕೋತ ಸೀಕರಣಿ ಬಗೆ ಬಗೆಯದು ನೈವೇದ್ಯ ಕದಳಿ ಕೆಂದಾರಿ ಗೊನೆಚೂಳಿ ಪ್ರಾಂಗಣದ ನೀಪೆಚ್ಚ. ಕವನದ ಶೀರ್ಷಿಕೆ ಶ್ರಾವಣ ಸಂಭ್ರಮ. ಆಷಾಢದ ಅವಸರದ ಗಾಳಿ ತೆರಪಿಲ್ಲದ ಸಾಲು ಮೋಡಗಳ ಹಿಂದೆ ಚೆಲುವ ಉಡುಪ ತೊಟ್ಟ ಕನ್ಯಾಮಣಿ ಅರುಣಾದ್ರಿಗಿರಿಧಾಮ ಗುಡ್ಡ ಹಳ್ಳ ಕೊಳ್ಳಗಳ ಅಲೆದು ಹರಿಹಾಯ್ದು ಮರಗಿಡಗಳಿಗೆ ಗೋಪಿ ಸೀತಾದಂಡಿಯೇನಿಟ್ಟು ಬಾನೆತ್ತರದ ಕಂಗು ತೆಂಗುಗಳ ಹಿಂಡಿಗೆ ಬಿಂದಿಗೆ ಒನಪು ಇಟ್ಟು ಹಸಿರು ಪೀತಾಂಬರ ಹೊದ್ದು ಕುಣಿಕುಣಿದು ನರ್ತನಗೈಯುತ್ತಾ ನವಿಲು ಮುದದಾನಂದದಿಂದ ಸಂಗಡಿಗರ ಕರೆಯುತ್ತ ಬನ್ನಿತರ ಮಾಡದೆ ಎಳೆ ಚಿಗುರು ಹೊಸ ಹಸೆಯ ಸಿಂಗರವ ನೋಡುವ ಮೈತಳೆದ ಹಸುಗೂಸಿನ ಹೊಂಬಣ್ಣವ ಎದುರು ಬಂದು ಶ್ರಾವಣನ ಚರಣ ಕೆರಗುವ ಒಮ್ಮೊಮ್ಮೆ ಮರೆಯಲಿ ನಿಂತು ನೋಡುವ ಸೂರ್ಯನ ಸುಂದರ ವದನವ ಅಡಗದ ಅಳಿಲುಗಳ ಆದರದ ಸರಸವ ಹೃದಯ ಬರಿದಾಗದೆ ತುಂಬಿ ಬರುವ ಥಳುಕು ಬಳುಕಿನಲ್ಲಿ ಕೂಡೋಣ ಎಂಥ ಸಂಪಾದಪ್ರಾಯ ಕಣ್ಣಲ್ಲಿ ಕಣ್ಣಿಡುವ ಕಾಯ ಮಿಂದು ಮರಿಯಾಗಿ ನಳಮಳಿಸಿ ಮಲೆಯ ಮಧುಮಗಳು ಹಸಿರು ಸಿರಿಯ ಶ್ರೀಮಂತರು ಹಚ್ಚಗೆ ಮೃದು ಹಾಸಿಗೆ ಕಾಲಿಡುವಲ್ಲಿ ನೋಡುವಲ್ಲಿ ಜೂಳು ನಾದಗಳ ಬುಗ್ಗೆ ಬನದಲ್ಲಿ

0: ಬೈಗಿನ ಸೆರಗಲ್ಲಿ ಅಂಚು ಇಂಚಿಗೂ ಸಿರಿಯ ಮಗುವ ಹೊತ್ತು ಅರಳುವ ಆಲಾಪುವ ಪೂರ್ಣ ಕುಂಭಗಳ ಸಾಲುಗಳ ಝರಿ ಧಾರೆಗಳ. ಕವನದ ಶೀರ್ಷಿಕೆ ಕಾರ್ತಿಕ ಕುಂಭ. ಕಾರ್ತಿಕರ ತಳಿ, ಕಾರ್ತಿಕರ ತಿಳಿ ಹಸಿರು ಕದಿರು, ಕಾರ್ತಿಕರ ತಿಳಿ ಹಸಿರು ಕದಿರು, ಹರ್ಷ ತುಂಬಿದ ಸೌರಭರ ಸೂರು, ಹರ್ಷ ತುಂಬಿದ ಸೌರಭರ ಸೂರು, ಎಳೆತನೆ ಹೂರಣಗಳ ಮೇರು, ಆವಾರವೆಲ್ಲ ಆವರಿಸಿದ ಮಾವು ತಳಿರು, ಆವಾರವೆಲ್ಲ ಆವರಿಸಿದ ಮಾವು ತಳಿರು, ಶ್ರೀ ಗಳಿಗೆಯ ಚೀಲ ಸಾಲು, ಶ್ರೀ ಗಳಿಗೆಯ ಚೀಲ ಸಾಲು, ಉಡುಗೆ ತೊಡುಗೆಯ ಮೇಲೆ ಇಟ್ಟ ಗಮನ, ಉಡುಗೆ ತೊಡುಗೆಯ ಮೇಲೆ ಇಟ್ಟ ಗಮನ, ಅದು ಸೂರ್ಯನ ರಥ ಸೆಳೆದ ಮನ, ಅದು ಸೂರ್ಯನ ರಥ ಸೆಳೆದ ಮನ, ಕೈತುಂಬ ತೊಟ್ಟ ಹೊನ್ನ ಕಾಂತಿಯ ಬಳೆ, ಹಣೆಬೊಟ್ಟು ಇಳೆಮಂಡಲಕ್ಕೆ ಕಳೆ, ಹಣೆಬೊಟ್ಟು ಇಳೆಮಂಡಲಕ್ಕೆ ಕಳೆ, ಹೊನಗೊನೆ ಮೇಮುಗಳ ತುಂಬಿ ಬಂದ ಖಜಾನೆ, ಹೊನಗೊನೆ ಮೇಮುಗಳ ತುಂಬಿ ಬಂದ ಖಜಾನೆ, ಕುಣಿದೇಳುವ ಮೈಗೆ ಕೊಡಬೇಕು ಇನ್ನಷ್ಟು ಅಂಗಗಳ ಅಂಕೆ, ಅಲ್ಲಲ್ಲಿ ನುಸುಳುವ ಮಾರೀಚು ಜಿಂಕೆ, ಹೊನಗೊನೆ ಮೇಮುಗಳ ತುಂಬಿ ಬಂದ ಖಜಾನೆ, ಕುಣಿದೇಳುವ ಮೈಗೆ ಕೊಡಬೇಕು ಇನ್ನಷ್ಟು ಅಂಗಗಳ ಅಂಕೆ, ಅಲ್ಲಲ್ಲಿ ನುಸುಳುವ ಮಾರೀಚು ಜಿಂಕೆ, ಮನೆ ಮನೆಯಲ್ಲಲನೆಯರ ಬೆಡಗು, ಕೈ ತುಂಬ ಮೊಗೆ ಮಗೆದು ಚೆಲ್ಲುವ, ಚೆಲುವೆ ಜಾಣ್ಮೆಗೆ ನಿದ್ದೆ ಇಲ್ಲ, ಚೆಲುವೆ ಜಾಣ್ಮೆಗೆ ನಿದ್ದೆ ಇಲ್ಲ, ಹೊಸ ಮನೆಗೆ ಬಂದವಳಾಕೆ ಈ ನೀರೆ, ಹೊಸ ಮನೆಗೆ ಬಂದವಳಾಕೆ ನೀರೆ, ನವ ವಸ್ತ್ರ ಧಾರಣೆ ಹೊಸ ಹಸೆಗೆ ಸೆರಗು ಬೇರೆ, ಹೊಸ ಹಸೆಗೆ ಸೆರಗು ಬೇರೆ, ಸಂಜೆ ಸೊಡರು ನಾಟ್ಯ ಮಂಟಪ, ಚೆಲ್ಲಿದ ಬೆಳದಿಂಗಳೀಚೆ, ಚೆಲ್ಲಿದ ಬೆಳದಿಂಗಳೀಚೆ. ಇನ್ನು ಚಿಟುಕು ಕವನ. ಕವನದ ಶೀರ್ಷಿಕೆ ತಂಟೆ. ಹೆಂಡತಿ ಹೇಳುತ್ತಾಳೆ ಕೋಪದ ಕೆಂಡವಾಗಿ ಮನೆಗೆ, ಹೆಂಡತಿ ಹೇಳುತ್ತಾಳೆ ಕೋಪದ ಕೆಂಡವಾಗಿ ಮನೆಗೆ, ಒಂದು ನಾನಿರಬೇಕು ಅದಿಲ್ಲ, ನಿಮ್ಮ ತಾಯಿ ಇರಬೇಕು ಈ ಮನೆಯೊಳಗೆ. ಆತ ಉಸಿರು ಹಿಡಿದುಕೊಂಡು ಹೇಳುತ್ತಾನೆ, ಹೇಗೂ ಪಕ್ಕದ ಮನೆಯವಳು ಇದ್ದೇ ಇರುತ್ತಾಳೆ, ಒಮ್ಮೆಯೂ ಬಂದಿಲ್ಲ ತಂಟೆಗೆ. ಎರಡನೇದಾಗಿ ನಾಲಿಗೆ. ಇರಲಿ ನಾಲಿಗೆಗೆ ಅಚ್ಚುಕಟ್ಟಾದ ಬಾಗಿಲು, ಒಮ್ಮೆ ಇರಲಿ ನಾಲಿಗೆಗೆ ಅಚ್ಚುಕಟ್ಟಾದ ಬಾಗಿಲು, ಒಮ್ಮೆಯೂ ಬಿಡಬಾರದು ಅದರ ಕೂಗು ತಪ್ಪಲು, ಆಚಾರ ತಪ್ಪದಿರಲು ಅದರ ಬೆಲೆ ತಿಳಿದಿರಲಿ, ಕಿರುವನಂತೆ ಎಚ್ಚರವಿರಲಿ ಅದರ ಶುಚಿ ಹೆಚ್ಚಲು. ಮೂರನೇದಾಗಿ ಅಮಲು. ತಪ್ಪದೇ ಕಾಲೇಜಿಗೆ ನಡೆದು ಹಗಲಿರುಳು ಓದಿದ, ತಪ್ಪದೇ ಕಾಲೇಜಿಗೆ ನಡೆದು ಹಗಲಿರುಳು ಓದಿದ, ಪರೀಕ್ಷೆಯಲ್ಲಿ ಪಡೆಯಲಿಲ್ಲ ಒಂದು ಅಂಕ, ಪರೀಕ್ಷೆಯಲ್ಲಿ ಪಡೆಯಲಿಲ್ಲ ಒಂದು ಅಂಕ, ಎದುರಿಗಿದ್ದು ಬರೆಯುವವಳ, ಎದುರಿಗಿದ್ದು ಬರೆಯುವವಳ ಮುಖ ಮಾಟ ನೋಡಿ ನೋಡಿ ಉತ್ತರ ಹೊಳೆಯಲೇ ಇಲ್ಲ ಕೊನೆಯ ತನಕ. ಕೊನೆಯದಾಗಿ ದೇವಸ್ಥಾನ. ಬೇಕು ಬೇಕುಗಳ ಆಸೆ ಆಮಿಷಗಳ, ಬೇಕು ಬೇಕುಗಳ ಆಸೆ ಆಮಿಷಗಳ, ನೂಗು ಪಟ್ಟಿಗಳ ನೇಯುವ ನಿಲಯ, ಕೇಳಿ ಕೇಳಿ ನೋಡಿ ನೋಡಿ ಸುಸ್ತಾಗಿ ಕೂತಿರುವ ನಿಶ್ಚಲ ಪ್ರತಿಮೆಯ ಆಲಯ.
1: ಶಿರಸಿಯ ನರಸಿಂಹ ಹೆಗಡೆ ಕೋವೇಸರ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಕಾರವಾರ. ಚಿತ್ರಗೀತೆಗಳು. ಯಶವಂತ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿರುವಂತಹ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಮುನಿ ಶರ್ಮಾ ಅವರದು.

ಮೆರವಣಿಗೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಸಿಂಚನ, ಗೀತ ರಚನೆ ಜಯಂತ್ ಕಾಯ್ಕಿಣಿ ಅವರದಾಗಿತ್ತು, ಸಂಗೀತ ವಿ ಮನೋಹರ್. ಜಯಂತ್ ಕಾಯ್ಕಿಣಿ ಅವರ ರಚನೆಯಲ್ಲಿ ಇನ್ನೊಂದು ಗೀತೆ, ಚಿತ್ರ ಜನ್ಮ ಜನ್ಮದಲ್ಲೂ. ಗೀತೆಗೆ ಸಂಗೀತ ಮನೋಮೂರ್ತಿಯವರದು. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:15. ಇನ್ನು ಮುಂದೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆ, ಹಾಡಿದ್ದಾರೆ ಮಾಲತಿ ಮತ್ತು ರತ್ನಮಾಲಾ ಪ್ರಕಾಶ್. ನಂಬಬಹುದೇ ಗೆಳತಿ.

ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಯಾರೇ ದಿಲ್ದಾರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರು ಹಾಡಿರುವಂತಹ ಗೀತೆ. ಗೀತರಚನೆ ಮಜ್ರೂ ಸುಲ್ತಾನ್ ಪುರಿಯವರದು, ಸಂಗೀತ ಜತಿನ್ ಲಲಿತ್.

ಮನೆಯಲ್ಲಿ ಕೇಳಿ ಮೊಹರು ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು. ಅಲಂಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜು ಶಾ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜನಪದ ವೈವಿಧ್ಯ.

ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್.

0: ಕೇಳಿ ಜನಪದ ವೈವಿಧ್ಯ.
1: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಒಬ್ಬ ಜನಪದ ಕಲಾವಿದರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಈ ಜನಪದ ಹಾಡುಗಳು ನಮ್ಮನ್ನ ಮನಸೊರೆಗೊಳ್ತವೆ. ಅಲ್ಲಲ್ಲಿ ನಾವು ಜನಪದ ಹಾಡುಗಳನ್ನ ಕೇಳ್ತಿರ್ತೇವೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ನಮಗೆ ಅವು ತೀರ ಹತ್ತಿರ ಆಗ್ತವೆ. ಹಾಗಾಗಿ ನಾವು ಇವತ್ತು ಯಾವುದೇ ಜನಪದ ಕಲೆ ಕೇಳಿದ್ರೂ ಅದಕ್ಕೆ ಮನಸೊಲ್ತೇವೆ, ಮನಸೊರೆಗೊಳ್ತೇವೆ. ಆ ಹಾಡು ಎಲ್ಲೋ ಒಂದು ದಿನ ಕೇಳಿದ ಹಾಡಿರ್ಬೋದು, ಅದನ್ನು ನಾವು ಅನೇಕ ದಿನಗಳವರೆಗೆ ನೆನಪಿನಲ್ಲಿಕೊಳ್ತೇವೆ. ಈ ನಮಗೂ ಕೂಡ ಇಂಥ ಹಾಡುಗಳು ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಂತೋಷ ಭರಿತ ದಿನಗಳಲ್ಲಿ ಕೇಳುವಂತಾಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಪಟ್ಟುಕೊಂಡಿರ್ತೇವೆ. ಹಾಗಾಗಿ ಅಂಥ ಒಬ್ಬ ಅಪರೂಪದ ಜನಪದ ಹಾಡುಗಾರರನ್ನ, ಜನಪದ ಕಲೆಯನ್ನ ರೂಢಿಸಿಕೊಂಡವರನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ ಸಂಗೀತ ಸಂಗಯ್ಯ ಹಿರೇಮಠ ಅವರೇ.
2: ನಮಸ್ಕಾರ ಸರ್.
1: ತಾವು ಯಾವ ಊರಿಂದ ಬಂದಿರಿ, ತಮ್ಮ ಒಂದು ಸ್ವಲ್ಪ ಪರಿಚಯ ಹೇಳಿ.
2: ಸರ್, ನಾನು ಸಂಗೀತ ಸಂಗಯ್ಯ ಹಿರೇಮಠ ಅಂತ. ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ, ಇಲ್ಲಿ ಕೆಲಸದ ಮೇರೆಗೆ ಅಂತ ಬ್ಯಾಂಗ್ಳೂರಲ್ಲಿ ಇರೋದು.
1: ತುಂಬಾ ಸಂತೋಷ ಸಂಗೀತ ಅವರೇ. ನೀವು ಜನಪದ ಕಲೆಯನ್ನ ಈಗ ತಾವು ಮೈಗೂಡಿಸ್ಕೊಂಡಿದ್ದೀರಿ, ಯಾವಾಗಿಂದ ತಾವು ಜಾನಪದ ಕಲೆಯನ್ನ ಕಲ್ತ್ಕೊಂಡ್ರಿ, ಮತ್ತೆ ತಮ್ಮ ಈ ಒಂದು ಜಾನಪದ ಕಲೆಗಳನ್ನ ಕಲ್ತ್ಕೊಳ್ಳಕ್ಕೆ ಯಾರು ಪ್ರೇರಣೆಯಾದ್ರು, ಸ್ವಲ್ಪ ಈ ಬಗ್ಗೆ ಹೇಳಿ.
2: ಸರ್, ಇದನ್ನ ನಾನು ಹೇಳಲೇಬೇಕು, ನಮ್ಮ ಅಜ್ಜಿಯವರು ನಾನು ಚಿಕ್ಕಂದಿದ್ದಾಗಿಂದಲೂ ಜಾನಪದ ಹಾಡುಗಳನ್ನ ಬಹಳ ಚೆನ್ನಾಗಿ ಹಾಡ್ತಾ ಇದ್ರು. ಸರ್, ನಾನು ಚಿಕ್ಕವಳಿದ್ದಾಗಿಂದಲೂ ಅದನ್ನ ನಾನು ಅವ್ರ ಹಾಡಿದ್ದನ್ನೇ ಗುಣಗುಡ್ತಾ ಇರ್ತಾ

0: ಇದ್ದೆ, ನಾನ್ ಕಲಿಕೆಯ ಜೊತೆ ಗೂಡಿಸ್ಕೊಂಡು ಯಾವಾಗ್ಲೂ ಹಾಡ್ತಾನೆ ಇದ್ದೆ. ಹಾಗಾಗಿ ನಮ್ಮ ಅಜ್ಜಿಯವ್ರು ಹಾಡೋದು ಅದು ನಂಗೆ ಬಳುವಳಿಯಾಗಿ ಬಂದಿದೆ ಸರ್. ಅವ್ರ ನಮ್ಮ ಅಜ್ಜಿನೇ ನನ್ಗೆ ಪ್ರೇರಣೆ ಸರ್, ಅವರೇ ಸ್ಫೂರ್ತಿ ನನ್ಗೆ.
1: ಅಂದ್ರೆ ತಾವು ಅಜ್ಜಿಯಿಂದ ಹಾಡುಗಳನ್ನ ಕಲ್ತೀರಿ, ತಮ್ಮ ಅಜ್ಜಿ ತಮ್ಮ ಪ್ರೀತಿ ಅಜ್ಜಿ ಅಂತ ಹೇಳಬಹುದು. ಈಗ ತಮ್ಮ ಅಜ್ಜಿ ಅವರು ತಮ್ಗೆ ಎಲ್ಲ ಸಂದರ್ಭದಲ್ಲಿ ಹೇಳುವಂತ ಹಾಡನ್ನು ಕೂಡ ಕಲ್ಸಿಕೊಟ್ಟಿರ್ಬಹುದಲ್ಲ. ಅದು ಮಗು ತೊಟ್ಟಿಲು ಹಾಕುವ ಸಂದರ್ಭದಲ್ಲಿ, ಅಥವಾ ಈಗ ಒಂದು ಮದುವೆಯ ಸಮಾರಂಭದಲ್ಲಿ, ಅಥವಾ ಯಾವುದೋ ಒಂದು ಶುಭ ಸಮಾರಂಭದಲ್ಲಿ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತ ಹಾಡುಗಳನ್ನ ನಿಮ್ಗೆ ನಿಮ್ಮ ಅಜ್ಜಿಯವರಿಂದ ನೀವು ಕಲ್ತೀರಿ?
0: ಹೌದು ಸರ್, ಆಕ್ಚುಲಿ ಅವರು ನನ್ಗೆ ಕಲ್ಸಿದ್ದು ಅಂತಲ್ಲ, ಅವ್ರು ಹಾಡ್ತಾ ಇದ್ರು, ಅದು ನನ್ಗೆ ಇಷ್ಟಪಟ್ಟು ನಾನೇ ಕಲ್ತಿರೋದು ಸರ್. ಅವ್ರು ಹಾಡೋದನ್ನ ನೋಡಿ ನೋಡಿ ನಾನು ಅದನ್ನೇ ರೂಢಿಸ್ಕೊಂಡಿದ್ದೀನಿ ಸರ್.
1: ಈಗ ಸದ್ಯ ಸಂಗೀತ ಅವರು ತಾವು ಏನು ಓದಿದ್ರಿ, ಮತ್ತೆ ಏನು ಉದ್ಯೋಗ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಸರ್, ನಾನು ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಎಂಎ ಬಿ ಎಡ್ ಮಾಡಿದ್ದೀನಿ ಸರ್. 2 ವರ್ಷ ಪಿ ಯು ಸಿ ಕಾಲೇಜ್ ಅಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ, ಮತ್ತೆ 5 ವರ್ಷ ನಾನು CBSE ಹೈಸ್ಕೂಲ್ ಅಲ್ಲಿ ಮಾಡಿದ್ದೀನಿ ಸರ್. ಇವಾಗ ನನ್ಗೆ 2 ಚಿಕ್ಕ ಮಕ್ಕಳಿದೆ, ಹಾಗಾಗಿ ನಾನಿವಾಗ ಸ್ವಲ್ಪ ಒಂದಿಷ್ಟು ಮಟ್ಟಿಗೆ ಬ್ರೇಕ್ ತಗೊಂಡಿದ್ದೀನಿ.
1: ತುಂಬಾ ಸಂತೋಷ ಸಂಗೀತ ಸಂಘ ಹಿರಮಠ ಅವರೇ. ಈಗ ನಮ್ಮ ಕೇಳುಗರಿಗೆ ತಮ್ಮ ಜನಪದ ಕಲೆ, ತಮ್ಮ ಅಜ್ಜಿಯಿಂದ ಕಲ್ತಂತಹ ಒಂದು ನಿಮಗೆ ಪ್ರೀತಿಯವಾದ ಒಂದು ಜಾನಪದ ಹಾಡನ್ನ ಪ್ರಸ್ತುತಪಡಿಸಿ ನಮ್ಮ ಕೇಳುಗರಿಗೆ.
0: ಆಯ್ತು ಸರ್. ನಾನು ಹೀಗೆ ಸೋಬಾಣಿ ಪದ, ಜೋಗುಳ ಪದ, ಬೀಸುವ ಕಲ್ಲಿನ ಪದ, ಹೀಗೆ ಮುಂತಾದ ಒಂದು ಜನಪದ ಹಾಡುಗಳನ್ನ ಹಾಡ್ತೀನಿ ಸರ್. ಅದರಲ್ಲಿ ಇವಾಗ ನಾನು ಈ ಸೋಬಾಣಿ ಪದವನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್. ಮಂದಿ ಮಂದಿ ಎಂದೋ ಮಂದಿ ನಂಬಲು ಹೋದೇ,

0: ತುಂಬಾ ಸಂತೋಷ ಸಂಗೀತ ಸಂಗಯ್ಯ ಹಿರಮಠ ಅವರೇ. ಅಪರೂಪದ ಜನಪದ ಕಲೆಗಳಲ್ಲಿ ಒಂದಾದ ಸೋಬಾನೆ ಹಾಡನ್ನ ನಮ್ಮ ಕೇಳುಗರಿಗೆ ನೀವು ಹಾಡಿದ್ರಿ, ತುಂಬಾ ಸಂತೋಷ. ಇನ್ನೂ ಅನೇಕ ಹಾಡುಗಳನ್ನ ತಾವು ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಹೇಳ್ತಾ ಇದ್ದೀರಿ.
1: ಸಂಗೀತ ಮೇಡಮ್ ಅವರು ಹೇಳಿದ್ರು ಸೋಬಾನೆ ಬಗ್ಗೆ. ಆ ಸೋಬಾನೆ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಜನಜೀವನದ ಪ್ರತಿಬಿಂಬವೇ ಜನಪದ. ಈ ಜನಪದ ಸಂಪ್ರದಾಯ ಹಾಡುಗಳು ಕೇಳೋದಕ್ಕೆ ತುಂಬಾ ಇಂಪಾಗಿರುತ್ತೆ. ಇವು ಕೇವಲ ಹಾಡುಗಳಲ್ಲ, ನಮ್ಮ ಪೂರ್ವಜರ ಬದುಕು, ಭಾವನೆಗಳು ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಮೂಲ್ಯ ಪರಂಪರೆಯಾಗಿದೆ. ಈ ಅಮೂಲ್ಯ ಪರಂಪರೆಯನ್ನು ಇಂದು ನಮ್ಮ ಸಂಗೀತ ಸಂಗಯ್ಯ ಅವರು ತುಂಬಾ ಸುಂದರವಾಗಿ ಹಾಡುಗಳನ್ನ ವರ್ಣನೆ ಮಾಡಿ ಹಾಡಿದ್ದಾರೆ. ಇನ್ನ ಮುಂದೆ ಹೇಳೋದಾದ್ರೆ ಸಂಗೀತ ಮೇಡಮ್ ಅವರೇ, ನೀವು ಇವಾಗ ಸೋಬಾನೆ ಹೇಳಿದೆ, ಅದೇ ಬೇರೆ ರೀತಿ ಪ್ರಕಾರದಲ್ಲಿ ಅಂದ್ರೆ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಯಾವ ರೀತಿ ಹಾಡುಗಳನ್ನ ಹಾಡ್ತೀರಾ ಸ್ವಲ್ಪ ಹೇಳಿ.
2: ಹಾ, ಹಾಡ್ತೀನಿ ಮ್ಯಾಮ್. ಮಗುವನ್ನ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನ ನಾನು ಇವಾಗ ಹೇಳ್ತೀನಿ. ಜೋ ಜೋ ಜೋ ಜೋ ಜೋ ಜೋ ಲಾಲಿಯು ಜೋ ಜೋ.

0: जो जो जो लालियो जो जो लालियो
1: ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಹಾಡು ಕೇಳೋದಕ್ಕೇನೆ ಒಂಥರ ಹಿಂಪಾಗಿ ಕೇಳುತ್ತೆ ನಿಮ್ ಧ್ವನಿಯಲ್ಲಿ. ಒಂದ್ ವೇಳೆ ಈ ಸಮಯದಲ್ಲಿ ಏನಾದ್ರೂ ಇಲ್ಲಿ ಮಕ್ಳು ಇದ್ರೆ ಹಾಗೆ ಮಲಗ್ ಬಿಡ್ತಾರೆ, ಅಷ್ಟು ಚೆನ್ನಾಗಿ ಹೇಳಿದ್ದೀರಾ ಮೇಡಮ್ ನೀವು. ಇದು ಇವಾಗ ಜೋ ತೊಟ್ಟಿಲ್ ತೂಗೋದು, ಆಮೇಲೆ ಮದ್ವೆಗಳಲ್ಲಿ ಅಥವಾ ಹಸೆ ಮನೆಯಲ್ಲಿ ಕೂತ್ಕೊಂಡಾಗ ಆ ತರ ಹಾಡುಗಳ ಏನಾದ್ರು ಹೇಳ್ತೀರಾ?
2: ಹೇಳ್ತೀನಿ ಮ್ಯಾಮ್. ಇದು ಮದ್ವೆಯಾಗಿ ಹೆಣ್ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹಾಡುವಂತ ಹಾಡು. ಹೆಣ್ಣು

0: ತವರನ್ ಬಿಟ್ಟು ಗಂಡನ್ ಮನೆಗೆ ಹೋಗ್ಬೇಕಾದ್ರೆ ಮಗಳು ಯಾವ ರೀತಿ ತನ್ನ ನೋವನ್ನ ತವರಿಗೆ ಇದು ಮಾಡ್ತಾಳೆ ಅನ್ನೋದನ್ನ ತುಂಬಾ ವರ್ಣನೀಯವಾಗಿ ವರ್ಣಿಸಿದ್ದೀರಾ. ಇದಲ್ದೆ ಮತ್ತೆ ಇನ್ನು ಯಾವ ಹಾಡುಗಳನ್ನ ಹಾಡ್ತೀರಾ ಮೇಡಮ್ ತಾವು?
1: ನಾನು ಬೀಸುವ ಕಲ್ಲಿನ ಪದ ಈ ತರ ಇನ್ನೂ ಹಲವಾರು ಹಾಡುಗಳನ್ನ ಹಾಡ್ತೀನಿ ಮ್ಯಾಮ್. ಬೀಸುವ ಕಲ್ಲು, ಈ ಮದುವೆ ಸಂದರ್ಭದಲ್ಲಿ ಹಾಡುವಂತ ಹಾಡು, ಎಲ್ಲ ಜನಪದ ಗೀತೆಗಳನ್ನ ನಾನು ಹಾಡ್ತೀನಿ ಮ್ಯಾಮ್.
0: ಅಂದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಈ ತರ ಕಾರ್ಯಕ್ರಮಗಳನ್ನೆಲ್ಲಾದ್ರೂ ಕೊಟ್ಟಿದ್ದೀರಾ?
1: ಹೌದು ಮೇಡಮ್, ನಾನು ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶವಾಣಿ AIR ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು,
0: ನಮ್ಮೂರಲ್ಲಿ ಕೂಡ
1: ಏನು ಅಕೇಜನ್ಸ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಮೇಡಮ್.
0: ತುಂಬಾ ಖುಷಿ,
1: ನನ್ಗೆ ತುಂಬಾ ಖುಷಿ ಮ್ಯಾಮ್. ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ಫೋಕ್ ಒಂದು ಜನಪದ ನನ್ಗೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
0: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟು ಹಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ?
1: ಸಂಪ್ರದಾಯವನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದ ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಒಂದು
0: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನ ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡೋಣ.
1: ಹಾಡ್ತೀನಿ ಮ್ಯಾಮ್. ಅವಳಿ

0: ಮರೆದು ಹೋಗಲವ್ವ ನಿನ್ನಗಲಿ ತಂಗಿ ನಾನು, ಹ್ಯಾಂಗ ಹೋಗಲವ್ವ ನಿನ್ನಗಲಿ ತಂಗಿ ನಾನು.
1: ಥ್ಯಾಂಕ್ ಯು ಮ್ಯಾಮ್.
2: ಸಂಗೀತಾ ಹಿರಮಠ ಅವರೇ, ನೀವು ಅನೇಕ ವರ್ಷಗಳಿಂದ ಹತ್ತಾರು ಜನಪದ ಹಾಡುಗಳನ್ನ ಹೇಳ್ತಾ ಬರ್ತಾ ಇದ್ದೀರಿ ಅಂತ, ತಾವು ಹಾಡ್ತಿರುವ ಹಾಡುಗಳನ್ನ ಕೇಳೇ ನಮ್ಗನ್ಸ್ತದೆ ತುಂಬಾ ಸಂತೋಷ. ಅನೇಕ ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ತಾವು ಅಲ್ಲಲ್ಲಿ ಹೋಗಿ ಹಾಡ್ತಾನೆ ಇರ್ತೀರಿ. ಈಗ ತಾವು ಕಾಲೇಜಲ್ಲೂ ಕೂಡ ಹಾಡ್ತಿರ್ಬೋದು, ತಮ್ಮ ಶಾಲೆಗಳಲ್ಲೂ ಕೂಡ ಹಾಡಿರ್ಬೋದು, ಅಥವಾ ಇನ್ನೇ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಕೂಡ ತಾವು ಹೋಗಿ ಹಾಡಿರ್ಬೋದು. ತಮ್ಮ ಅನುಭವ ಕೂಡ ಅಗದಿ ಖುಷಿಯಾಗಿರ್ತದೆ. ಅನೇಕ ಜನರು ಇವತ್ತು ಏ ನೀವು ಕೂಡ ಈ ತರ ಜಾನಪದ ಹಾಡನ್ನು ಹಾಡ್ತಿರಲ್ಲ, ತುಂಬಾ ಖುಷಿ ಆಗ್ತದೆ ಅಂತ ಅವ್ರು ಹೇಳ್ತಾರೆ, ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಅಂತ ಸಂದರ್ಭ ತಮ್ಗೆ ಯಾವಾಗ ಬಂತು? ಯಾರು ಹೇಳಿದ್ರ ತಮ್ಗೆ ಹಂಗೆ ಹೇಳಿದ್ರೆ ಅಲ್ಲಿ ತಾವು ಯಾವ ಹಾಡನ್ನ ಅವರು ಹೇಳಕ್ಕೆ ಒತ್ತಾಯ ಮಾಡಿದ್ರು ಹೇಳಿ ನೋಡೋಣ.
0: ಹೌದು ಸರ್, ಅಂತ ಸಂದರ್ಭಗಳು ಹಲವಾರು ಬಂದಿದೆ ಸರ್. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕ್ಲಾಸಿಗೆ ಎಂಟ್ರಿ ಆದ ತಕ್ಷಣನೇ ಫುಲ್ ಜೋಶಿಂದ ಹೇಳೋರು ಹಾಡೋರ್ಗೂ ಬಿಡ್ತಾ ಇರ್ಲಿಲ್ಲ. ಮತ್ತೆ ಶಾಲೆಯಲ್ಲಿ ಎಲ್ಲ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಾನು ಹಾಡುಗಳನ್ನ ಹಾಡ್ತಾ ಇದ್ದೆ. ಹಾಗಾಗಿ ಇಂತಹ ಒಂದು ಸಂದರ್ಭಗಳು ಬಹಳಷ್ಟು ಬಂದಿದೆ ಸರ್. ನಾನು ಖುಷಿ ಪಡ್ತಾನೆ ಹಾಡ್ತೀನಿ, ನನ್ ಖುಷಿ ಇದು.
2: ಅಂತ ಯಾವ್ದು ಒಂದು ಸಮಾರಂಭದಲ್ಲಿ ನೀವು ಇಷ್ಟಪಟ್ಟು ಅವರಿಗೆ ಇಷ್ಟಪಡಂಗ ಹೇಳಿದಂತ ಹಾಡನ್ನ, ಜಾನಪದ ಹಾಡನ್ನ ಯಾವ್ದು ಹೇಳಿದ್ರಾಗಿತ್ತು ಅದನ್ನ ನೆನಪು ಮಾಡ್ಕೊಂಡು ಇಲ್ಲಿ ಹೇಳ್ತೀರಾ?
0: ಹೌದು ಸರ್, ಹೇಳ್ತೀನಿ. ನಾನು 10th ಬೀಳ್ಕೊಡುಗೆ ಸಮಾರಂಭದಲ್ಲಿ, ನಮ್ಮ 10th ಬ್ಯಾಚ್, ಆ ಬ್ಯಾಚ್ ನನಗೆ ತುಂಬಾ ಇಷ್ಟವಾದಂತ ಬ್ಯಾಚ್ ಸರ್. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ನನ್ನ ಭಾವನಾತ್ಮಕವಾಗಿ ನಾನು ಓನ್ ಆಗಿ ನಾನೇ ಒಂದು ಹಾಡನ್ನ ಸ್ವಂತಿಕೆಯಿಂದ ಹಾಡಿದ್ದು ಸರ್. ಅದು ಎಲ್ಲ ಮಕ್ಕಳು ಕೂಡ ಕಣ್ಣಲ್ಲಿ ನೀರ್ ತಂದು, ನನಗೂ ಕೂಡ ಅಷ್ಟೇ ಭಾವನಾತ್ಮಕವಾಗಿ ಬಂದದ್ದು. ನಂಗೆ ಅದು ಹಾಡೋಕ್ ತುಂಬಾ ಖುಷಿ ಆಗುತ್ತೆ. ಇದೊಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸಂಬಂಧಪಟ್ಟಂತ ಒಂದು ಹಾಡು. ಹರುಷ

கொடுவிவோ அந்து இந்து எந்தெந்தோ நினப்பூழியலின்

0: ನಾವು ನಿಮನು ಬೀಳ್ಕೊಡುವೆವು. ಇದು ನನ್ನ ಸ್ವರಚಿತ ಕವನ ಸರ್.
1: ಜನಪದ ರೀತಿಯಲ್ಲೇ ತಾವು ಇದನ್ನು ಅಳವಡಿಸ್ಕೊಂಡಿವಿ. ತುಂಬಾ ಸಂತೋಷ ಸಂಗೀತ ಹಿರೇಮಠ ಅವರೇ. ಇನ್ನೂ ಕೂಡ ಅನೇಕ ಹಾಡುಗಳು ತಮ್ಮ ಹೃದಯದಲ್ಲಿವೆ. ಅವನ್ನು ಕೂಡ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯ ಪ್ರೀತಿಯ ಕೇಳುಗರಿಗೂ ಕೂಡ ಪರಿಚಯ ಮಾಡಿಕೊಳ್ಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಹಾಡು ನಮ್ಮ ಕೇಳುಗರಿಗೂ ಕೂಡ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿವರೆಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಜಾನಪದ ಕಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಅನೇಕ ಸಂದರ್ಭಗಳಲ್ಲೂ ಕೂಡ ತಾವು ಅನೇಕ ಹಾಡುಗಳನ್ನು ಹೇಳಬಹುದಾಗಿದೆ. ತುಂಬ ಸಂತೋಷ. ಇನ್ನೊಮ್ಮೆ ಧನ್ಯವಾದಗಳು.
2: ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್.

ಇದುವರೆಗೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೆ?
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಇಡ್ಲಿ ಬಡೆ ಸಾಂಬಾರ್ ಬಿಸಿಯಾಗಿ ಮಾಡು.
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ಮನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, August 1 to August 7 ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1 to 7 ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಗಸ್ಟ್ ಮೊದಲನೇ ವೀಕ್ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ 1 ಗಂಟೆ ಒಳಗಡೆ ತಾಯಿ ಹಾಲ್ ಉಣಿಸ್ಬೇಕು, ನಾರ್ಮಲ್ ಡೆಲಿವರಿ ಆದ್ರೆ. ಅಂಡ್ ಸಿಸೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 hours ಒಳಗಡೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 ಗಂಟೆ ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ

0: ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ.
1: ಏನು ಅಂತಂದ್ರೆ ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3-5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದ್ಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಗಂಟೆ ಒಳಗೆ, ಮತ್ತೆ ಸಿಜೇರಿಯನ್ ಆದಾಗ 4 ಗಂಟೆ ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ. ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 ಸೆಂಟಿಮೀಟರ್ ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ. ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದಿಕೊಳ್ಳುತ್ತೆ ಮಗು.
0: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ ಗಳಲ್ಲಿ ನೋಡಿದೀವಿ ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳಿ ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ಮ ಜನರಿಗೆ ಅದ್ರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
1: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬ್ಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನ್ ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
0: 6 ತಿಂಗಳ ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ನ ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೇ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೇನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
1: ಕೊಲೆಸ್ಟ್ರಾಮ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದು 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ ಸಾಕಾಗಲ್ಲ, ಹಾಲು ಸಾಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನು ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆಯಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಮ್ನ ನೀಡಬೇಕು.
0: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚುತ್ತೆ ಡಾಕ್ಟರ್?
1: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನು ಹೇಳಿದ್ನಲ್ಲ ಇದು ಹೇರಳವಾಗಿರುತ್ತೆ, ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕಡಿಮೆ ಸಕ್ಕರೆ ಮತ್ತೆ ಕಡಿಮೆ ಕೊಬ್ಬು ಇದ್ದು ಇದು ಮಗುವಿಗೆ ಕೊಲೆಸ್ಟ್ರಾಮ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ ಹೊಟ್ಟೆ ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೇ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮ್ಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
0: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
1: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲೇ ಇದ್ದಿದ್ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು ತಾಯಿಗೆ ಹಾಲು ಬಿಸಿ ಮಾಡೋದು ಬಾಟಲ್ ತೊಳಿಯೋದು ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರುವಂತ ಹಾಲಾಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಣಿಸ್ಬಹುದು. ಇದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್

0: ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಈ ತರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನ ಪಡೆಯಬಹುದು. ಮತ್ತೆ ಟೈಪ್ ಟು ಡಯಾಬಿಟಿಸ್ ನಾವೇನ್ ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ತರದ್ದು ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು, ತಾಯಿ ಹಾಲು ಕುಡಿಸ್ತಾ ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲುಣಿಸುವ ವಿಧಾನ, ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ದು ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲ್ ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲ್ ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರು ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೇನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೇನ ಮಗುವಿನ ಬಾಯಿ ಒಳಗೆ ಇಡಬೇಕು, ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಗಮನಿಸ್ತ ಏನೇನ್ ನೋಡ್ಕೋಬೇಕು ಅಂತಂದ್ರೆ, ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು, ಮಗು ತಾಯಿಯ ಕೆಳಗಡೆ ಇರಬೇಕು ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು, ತಲೆ ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು ತಲೆ ಹಿಡ್ಕೊಳ್ಳೋದು ಆ ತರ ಮಾಡಬಾರ್ದು. ಮತ್ತೆ ಎಷ್ಟೊಂದ್ ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ ನ ಕೊಡ್ತಾರೆ, ಆ ತರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟ್ ಅನ್ನ ಮಗುವಿನ ಬಾಯಿಯಲ್ಲಿ ಇಡೋ ತರ ನಾವು ಸಪೋರ್ಟ್ ಕೊಡ್ಬೇಕು ಬ್ರೆಸ್ಟ್ ನ.
1: ಲೈಕ್ ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದ್ ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನ ಬ್ಲಾಕ್ ಮಾಡ್ತೀವಿ. ಅದ್ರ ಬಗ್ಗೆ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟ್ ಅನ್ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಏರಿಯೋಲಾ ಮತ್ತೆ ನಿಪ್ಪಲ್ ಎರಡು ಬಾಯಿ ಒಳಗೆ ಹೋಗುತ್ತೆ. ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದ್ರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತೆ ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿಗೆ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ ಮತ್ತೆ ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ ಮತ್ತೆ ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸೆಸ್ ಆಗುವಂತ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಿ ಅಂದ್ರೆ ನಂಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದ್ ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದ್ರಿಗೆ ಏನ್ ಸಲಹೆ ನೀಡ್ತೀರಾ?
0: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲ್ಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕ್ಬೇಕು. ಅವಾಗಿಂದನೇ ನಮ್ಗೆ ಒಳ್ಳೆ ಹಾರ್ಮೋನ್ಸ್ ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್ ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸಬೇಕು. ಈ ಏನ್ ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲಾನು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳ್ಬರುತ್ತೆ ಡಾಕ್ಟರ್, ತಾಯಿ ಏನಾದ್ರೂ ತಿನ್ನುವಾಗ ವ್ಯತ್ಯಾಸ ಆದ್ರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಈಗ ಶೀತ ಪದಾರ್ಥಗಳು ತಿಂದ್ರೆ ಮಗು ಹಾಲು ಕುಡಿಯತ್ತೆ, ಮಗುಗೆ ಶೀತ ಆಗತ್ತೆ, ಅಥವಾ ಹೀಟ್ ಪದಾರ್ಥ ತಿಂದ್ರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗತ್ತೆ, ಈ ತರದೆಲ್ಲ ಕೇಳ್ತೀವಿ ಮನೆಯಲ್ಲಿ, ಇದು ಎಷ್ಟರ ಮಟ್ಟಿಗೆ ನಿಜ?
0: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬಾ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತೆ ತರಕಾರಿ, ಮೊಟ್ಟೆ, ನಾನ್ ವೆಜ್

0: ಇಷ್ಟು. ಈ ತರ ಎಲ್ಲಾ ಎಲ್ಲಾ ತರದ್ದು ಎಲ್ಲಾ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ಒಳ್ಳೆ ಆಹಾರವನ್ನ ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
1: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ ಶುರು ಮಾಡ್ತಾರೆ. ಸೊ 6 ತಿಂಗಳಾದ್ಮೇಲೆ ಹಾಲು ಕುಡಿಸ್ಬೇಕಾಗತ್ತೆ. 2 ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವ್ರ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
0: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನ ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು ಸಕ್ಕರೆ ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್ ಅನ್ನ ನಾವು ಕೊಡಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದಾನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ 8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚ ನೀರಲ್ಲಿ ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ ಗೆ ಬಂದ ಮೇಲೆ ಅದನ್ನ ಮಗುಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ ನ ನಾವು ಅಭ್ಯಾಸ ಮಾಡಬಾರದು.
1: ತಾಯಿ ಹಾಲುಣಿಸುವ ಟೈಮ್ ಅಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತೆ ಜೀವನ ಶೈಲಿ ಹೇಗಿರ್ಬೇಕು ಅಂತ ನಿಮ್ ಸಲಹೆ?
0: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದ್ರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ. ಯಾಕಂದ್ರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಹುಳಿ ಅಂಶ ಮತ್ತೆ ಸಾಲ್ಟಿಶ್ ಮತ್ತೆ ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬಾ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬಾ ಗಟ್ಟಿನೂ ಇರಬಾರ್ದು. ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ಬಿಡ್ಬಾರ್ದು, ಆ ತರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು. ಹೌದು ಆ ತರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡ್ಕೊಂಡು ಮಗುವಿಗೆ ತಿನ್ನಿಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು. ಒಂದೇ ಸರಿ ಎಲ್ಲಾನು ಆಡ್ ಮಾಡಬಾರ್ದು. ಒಂದೊಂದೇ ಧಾನ್ಯಗಳನ್ನ ಆಡ್ ಮಾಡ್ಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸ್ಬೇಕು. ಇದಕ್ಕೆ ಯಾವುದೇ ರೀತಿ ಬೇರೆ ಹಾಲನ್ನ ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸಬಹುದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3 ರಿಂದ 5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡಬೇಕು 2 ರಿಂದ 3 ಗಂಟೆಗೆ ಒಂದ್ಸರಿ. ಒಂದು ಸರಿ ನಾವು ಈ ಪೋರೇಜ್ ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದ್ಮೇಲೆ ತಾಯಿ ಹಾಲು ಕೊಡ್ಬೇಕು, ಮತ್ತೆ 3 ಅವರ್ ಆದ್ಮೇಲೆ ಪೋರೇಜ್ ನ ಕೊಡ್ಬೇಕು. ಈ ತರ ನಾವು ಆಹಾರನ ಕೊಡ್ತಾ ಹೋಗ್ಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲಾರು ನಾವು ಏನ್ ಮನೆಯಲ್ಲಿ ತಿಂತೀವೋ ಆ ತರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿರ್ತೀವಿ ಅಥವಾ ನಮ್ಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನು ಯಾಕೆ ಕುಡಿಸ್ತಿದ್ಯಾ, ಮಗುಗೇನದ್ರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನೂ ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ತರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು?
0: ಈಗ 6 ತಿಂಗಳಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನು ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದ್ಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆ.

0: ಈ ಎದೆ ಹಾಲಿನಲ್ಲಿ ಅದಕ್ಕೆ ಇದನ್ನ ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರಳಿರ್ಬಹುದು, ಮೆದುಳಿರ್ಬಹುದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನ ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗು ಹುಷಾರಿರಲ್ಲ ಆ ತರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನು ತಿಂಡಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ.
0: ಹೌದು,
1: ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡುವ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯುವ ಅವಶ್ಯಕತೆ ಇರಲ್ಲ. ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ. ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ? ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದ್ರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನೂ ತಾಯಿಯು ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಈವನ್ ಮಲ್ಕೊಂಡು ಕೂಡ ಕುಡಿಸ್ಬಹುದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆಯಾ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರು ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನು ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್ ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೇ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಏನಾಗ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲ್ಲು ಏರಿಯಲ್ಲಾಗಿ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ 4 ಮಿಲ್ಕ್ ಏನು ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂತ ಹಾಲು, ಆಮೇಲೆ ಬರುವಂತ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶ ಯುಕ್ತ ಹಾಲು, ಫ್ಯಾಟ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದ್ರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗ್ಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ತರ ಸೋರ್ ನಿಪ್ಪಲ್ ಎಲ್ಲ ಆದಾಗ ಈ ಹೈಂಡ್ ಮಿಲ್ಕ್ ಅನ್ನ ನಿಪ್ಪಲ್ ಮತ್ತೆ ಏರಿಯೊಳಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗತ್ತೆ.
1: ಈಗ ಕುಟುಂಬದ ಸದಸ್ಯರು ವಿಶೇಷವಾಗಿ ಹಸ್ಬೆಂಡ್ ಅಂಡ್ ಹಿರಿಯರು ತಾಯಂದ್ರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲಾ ಸದಸ್ಯರು ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರೋ ಅತ್ತೆ ಮಾವ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದ್ಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡ್ಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?

0: ಈ ವರ್ಷದ ಘೋಷವಾಕ್ಯ ಅಂದ್ರೆ ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದ್ರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕೋ ಅದೇ ರೀತಿ ಇವನ್ನ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅನ್ನೋದು ಪ್ರಕೃತಿ ನಿಯಮ ಮತ್ತೆ ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನ ನಾವು ತಪ್ಪದೇ ನಾವು ಮಗುಗೆ ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನ ಖಂಡಿತ ಕೊಡಬೇಕು. ಮತ್ತೆ 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ಮತ್ತೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸ್ಬೇಕು. ಆಮೇಲೆ ಇವನ್ ಹುಷಾರಿಲ್ದೇ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬಹುದು, ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ದೇ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದ್ರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ, ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

ಆಕಾಶವಾಣಿ ಬೆಂಗಳೂರು, ಸಮಯ 10:25:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳಿ ದೂಸ್ರಾ ಆದ್ಮಿ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂಹ್, ಸಂಗೀತ ರಾಜೇಶ್ ರೋಷನ್.

ಮುಂದಿನ ಗೀತೆ ಮಾತು ತಪ್ಪದ ಮಗ ಚಿತ್ರದಿಂದ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿದೆ.

ಆಶಾ ಭೋಸ್ಲೆ ಹಾಗೂ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಕೇಳಿ ಸ್ವಾಮಿ ಚಿತ್ರದ ಗೀತೆ. ಅಮಿತ್ ಖನ್ನಾ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಯೋಗೇಶ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತವಿರುವ ಪ್ರಿಯತಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮಹಮ್ಮದ್ ರಫಿ ಹಾಗೂ ಉಷಾ ಮಂಗೇಶ್ಕರ್.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿಯ ಹಳೆಯ ಮಧುರ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.